ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 27ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 17ನೇ ತಾರೀಕು ಬುಧವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:59. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಚಂದ್ರಕಲಾ ನಂದಾವರ ಅವರಿಂದ. 6:35 ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಂದ ಕರುಣಾಳು ಬಾವಳಿಗೆ ಕಥನಗಳು. ಸಂಚಿಕೆ ಮನಸ್ಸಿದ್ದರೆ ಮಾರ್ಗ. 6:40 ನೇಗಿಲ ಮಿಡಿತ, ಕಡಿಮೆ ಖರ್ಚಿನಲ್ಲಿ ಶೇಂಗಾ ಉತ್ಪಾದನಾ ಕ್ರಮಗಳು. ಈ ಕುರಿತು ಡಾಕ್ಟರ್ ಮಲ್ಲಿಕಾ ಕೆ, ಸಹಾಯಕ ಪ್ರಾಧ್ಯಾಪಕಿ, ಕೃಷಿ ಎಂಜಿನಿಯರಿಂಗ್ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಸ್ತಮಾ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಅಶೋಕ್ ಎಂಎಲ್. 6:50 ಸುದ್ದಿ ಮಿಂಚು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 7:45 ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿ ಕೃಷ್ಣ ಅವರಿಂದ ಹಾಡುಗಾರಿಕೆ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಕ್ರೀಡಾ ರಸಪ್ರಶ್ನೆಗಳು, 11:00 ನನ್ನ ಹಾಡು ನನ್ನ ಆಯ್ಕೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಿಳುವಾಲದ ಶ್ರೀಮತಿ ನಾಗಮ್ಮ ಮತ್ತು ತಂಡದವರಿಂದ ಹಸೆಪದ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ, ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಿನ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಮೂಡಿಬರಲಿದೆ. 11:20 ಅಡುಗೆ ಆರೋಗ್ಯ

ಆರೋಗ್ಯ ಮನೆ ಮತ್ತು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ವಿಷಯ ಲವಂಗ. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ನೇರ ಫೋನ್ ಇನ್ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳನ್ನು ಆಲಿಸಬಹುದು, 6:00 ಸೇವಾ ಮಾಹಿತಿ, 6:30 ರಸವಾರ್ತೆ, 6:51 ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವಿನ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಅಂತಾರಾಷ್ಟೀಯ ಮಹಿಳಾ ಕ್ರಿಕೆಟ್ನ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಮಯವನ್ನು ಹೊರತುಪಡಿಸಿ ಇಂದು ಸಂಜೆ 6:51 7:30 7:45 8:45 9:15 ಆಟದ ಕಡೆಯವರೆಗೆ ಕೇಳಬಹುದು. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶಾಂತಿ ಸಾಗರ ಮೀನು ಮರಿ ಪಾಲನೆ ಕೇಂದ್ರದ ಚಟುವಟಿಕೆಗಳ ಕುರಿತು ಕೇಂದ್ರದ ಮಾಲೀಕರಾದ ಶ್ರೀ ಗೋವಿಂದರಾಜು ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಮಾಹಿತಿ, ಪರಿಸರ ಗೀತೆ, 7:45 ಹಿಂದಿ, ನಂತರ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 10:00 ಚಿತ್ರಗೀತೆಗಳು, 10:30 ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸ್ಟುಡಿಯೋ ಸಮಯ 6:19. ಕೇಳುಗರೆ, ಈ ದಿನ ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುದೇವರ ಕಿರು ಪರಿಚಯವನ್ನ ಮಾಡ್ಕೊಂತ ಇದ್ವಿ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರ ನಾರನು ಕಾಣೆ ಎಂದು ತಮ್ಮ ವಚನದಲ್ಲಿ ದೇವರಿಗಾಗಿ ಯಾರು ಜೀವನಿಡಲು ಸಿದ್ಧರಿಲ್ಲದ ಮಾನವ ಸ್ವಾರ್ಥವನ್ನ ಎತ್ತಿ ತೋರಿಸಿದ್ದಾರೆ. ಹೀಗೆ 1600ಕ್ಕೂ ಹೆಚ್ಚು ವಚನಗಳನ್ನು ಇವರು ಬರೆದಿದ್ದಾರೆ. ಇವರ ವಚನಗಳ ಅಂಕಿತ ನಾಮ ಗುಹೇಶ್ವರ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಅಲ್ಲಮ್ಮ ಪ್ರಭುದೇವರ ವಚನವನ್ನ ಕೇಳೋಣ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಹಾಡಿದ್ದಾರೆ ಹುಮಾಯೂನ್ ಹರ್ಲಾಪುರ್.

ಕೇಳುಗರೆ, ಅಲ್ಲಮ ಪ್ರಭುಗಳು ಅನೇಕ ಶಿವ ಶರಣ ಶರಣೆಯರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿದರು. ತಮ್ಮ ವಚನಗಳ ಮೂಲಕ ಅಂತರಂಗ ಬಹಿರಂಗಗಳನ್ನು ಶೋಧಿಸಲೆತ್ನಿಸಿದರು. ಇವರು ಬೆಳಕಿನ ವಚನಗಳನ್ನು ಕೂಡ ಸಹ ಬರೆದಿದ್ದಾರೆ. ಅಲ್ಲಮ ಪ್ರಭುಗಳನ್ನು ಕುರಿತು ಬಸವಾದಿ ಶಿವಶರಣರು ತಮ್ಮ ವಚನಗಳ ಮೂಲಕ ಇವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಚಾಮರಸನು ತನ್ನ ಪ್ರಭುಲಿಂಗ ಲೀಲೆ ಎಂಬ ಕಾವ್ಯದಲ್ಲಿ ಹರಿಹರ ಮಹಾಕವಿ ಪ್ರಭುದೇವರ ರಗಳೆಯಲ್ಲಿ ಹೀಗೆ, ಎಳಂದೂರು ಹರಿಹರೇಶ್ವರರೆಂಬ ಮತ್ತೊಬ್ಬ ಕವಿಯು ಕೂಡ ಇವರ ಬಗ್ಗೆ ಕಾವ್ಯ ರಚನೆ ಮಾಡಿದ್ದಾರೆ ಎನ್ನಲಾಗುತ್ತದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಬಸವೇಶ್ವರರ ವಚನ. ಭಕ್ತಿ ಇಲ್ಲದ ಬಡವ, ಹಾಡಿದ್ದಾರೆ ಎಸ್ಎಲ್ ವೇಣುಗೋಪಾಲ್.

0: ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಲ್ಲಮ ಪ್ರಭುದೇವರ ಕುರಿತು ಕಿರುಮಾಹಿತಿಯನ್ನು ತಿಳಿದುಕೊಂಡ್ವಿ. ಇಲ್ಲಿಗೆ ಈ ದಿನದ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೇಳೋಣ ಚಿಂತನ.
1: ಚಿಂತನ ಚಂದ್ರಕಲಾ ನಂದಾವರ ಅವರಿಂದ.
2: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗೆ ಇರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ ಹೊರ ಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂತಹುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ? ಮಿದುಳಿನಲ್ಲಿಯೇ ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು, ಸಾಕ್ಷಿಗಳು, ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು.

0: ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಎಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣ ಪುಟ್ಟ ಕಷ್ಟಗಳನ್ನು ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ, ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ, ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ, ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು, ಸ್ಫೂರ್ತಿಯನ್ನು, ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು, ಸ್ನೇಹಿತರು, ನೆರೆಹೊರೆಯವರು, ಶಿಕ್ಷಕರು, ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು, ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಇದುವರೆಗೆ ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕೇಳೋಣ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಂದ ಕರುಣಾಳುಪ ಬೆಳಕೆ ಕಥನಗಳು.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗಿ.
4: ಇತ್ತೀಚೆಗೆ ನಾನು ಕಲ್ಕತ್ತಾದ ಅತ್ಯಂತ ಪ್ರಖ್ಯಾತವಾದಂತಹ ಕಾಲೇಜಿಗೆ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಮುಖ್ಯ ಅತಿಥಿ ಅಂತ ಕರೆದಿದ್ರು ಹೋಗಿದ್ದೆ. ಆ ಕಾರ್ಯಕ್ರಮದ ಅಂಗವಾಗಿ ಒಂದು ದೈಹಿಕ ವ್ಯಾಯಾಮ ಪ್ರದರ್ಶನ ಆಯಿತು. ಆ ಯುವಕ ಯುವತಿಯರು ಬಂದು ಅತ್ಯಂತ ಸುಂದರವಾದಂತಹ ಬಟ್ ಕಷ್ಟಕರವಾದಂತಹ ಆಸನಗಳನ್ನು ಪ್ರದರ್ಶನ ಮಾಡಿದರು. ತಾವು ನೋಡಿದ್ದೀನಿ ಯೋಗಾಸನ ಹಾಕ್ಬೇಕಾದ್ರೆ ಎಷ್ಟು ಕಷ್ಟದಿರುತ್ತದೆ ಅಂತ. ಈ ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಶಿಕ್ಷಣದ ಕೋಚ್ ಇದ್ರಲ್ಲ, ದೈಹಿಕ ಶಿಕ್ಷಣದ ಕೋಚ್ ನರೇಂದ್ರ ಸಹ ಅವರು ಕೃತಜ್ಞತೆಗಳನ್ನು ಹೇಳಿದರು. ಅವರು ಹೊಗಳಿದ್ ನೋಡಿದ್ರೆ ನನಗನ್ನಿಸ್ತು ಆತ ನಿಜವಾಗ್ಲೂ ಅದ್ಭುತವಾದಂಥ ಕೋಚ್ ಇರಬೇಕು ಅನ್ನಿಸ್ತು. ಸಂಜೆ ನಾನು ಹೋಟೆಲಲ್ಲಿದ್ದಾಗ ನಾನು ನೋಡೋದಕ್ಕೆ ಆ ನರೇಂದ್ರ ಸಹ ಬಂದರು. ನಾನು ಅಭಿನಂದನ ಹೇಳಿ ನಿಜವಾಗ್ಲೂ ಚೆನ್ನಾಗಿ ಮಾಡಿರ್ಬೇಕ್ರಿ ನೀವು ಕೋಚ್ ಅಂತೇಳಿ, ಅದು ಎಷ್ಟೊಂದು ಜನ ಹುಡುಗರು ಹುಡುಗಿಯರು ನಿಮ್ಮನ್ನು ಹೊಗಳಿದ್ರು ಅಂದೆ. ಆಗ ಆತ ವಿನಯದಿಂದ ಹೇಳ್ದ, ಏನು ಹೇಳ್ದ ಗೊತ್ತಾ, ಇಲ್ಲ ಸರ್ ನಾನೇನು ದೊಡ್ಡ ಕೋಚ್ ಅಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ ಸರ್ ಅಂದ. ಅದೇನು ಹಂಗೆ ಹೇಳ್ತೀರಿ ಅಂತ ಕೇಳಿದೆ. ಆತ ಮಾತಾಡದೆ ತನ್ನ ಸುಟ್ಕೇಸ್ ತಂದಿದ್ದ, ಅದನ್ನು ತೆಗೆದು ಒಂದು ಆಲ್ಬಮ್ ಇಟ್ಟ, ಆಲ್ಬಮ್ ತೆಗೆದ, ಆದರೆ ಕೆಲವು ಪುಟಗಳನ್ನು ತೋರಿಸ್ದ, ಒಂದು ಬದಿಯ ಚಿತ್ರ ತೋರಿಸ್ದ. ಅತ್ಯಂತ ದಪ್ಪನಾದ ಹುಡುಗನ ಚಿತ್ರ ಅದು. ಅವನು ದಪ್ಪ ಅಂದ್ರೆ ಅಸಾಧ್ಯ, 7 ವರ್ಷ ಹುಡುಗ ಇರಬೇಕು, 8 ವರ್ಷ ಇರಬೇಕು, 17-18 ರಂಗೆ ಕಾಣಿಸ್ತಾ ಇದ್ದ. ಇಡೀ ದೇಹ ನೋಡಿದ್ರೆ ಅಲ್ಲಲ್ಲಿ ನೇತಾಡುವಂಥ ಮಾಂಸದ ಮುದ್ದೆ ಥರ ಇತ್ತು. ಯಾರು ಇದು, ಯಾರು ಭಾವಚಿತ್ರ ಅಂತ ಕೇಳಿದೆ. ಆತ ನಕ್ಕ ಬಿಟ್ಟು ಹೇಳಿದ, ನಂದೇ ಸರ್, ನನಗೆ 7-8 ವರ್ಷ ತಗೊಂಡಿದ್ದೆ ಅಂದ. ನನಗೆ ಆಶ್ಚರ್ಯ ಆಯಿತು. ಈಗ ಒಂದು ದಿಟ್ಟಿಸ್ಟ್ ನೋಡಿದೆ, ಸುಮಾರು 48-50 ವರ್ಷ ಇರಬೇಕಪ್ಪ, 25 ರಂಗ ಠಾಕ್ ಠೀಕ್ ಆಗಿದ್ರು ಅವರು. ಆಗ ನನಗೆ ವಿವರಿಸಿ ಹೇಳಿದ್ರು ಅವರು, ಸರ್ ನಾನು ಹುಡುಗನಾಗಿದ್ದಾಗ ತಂದೆ ತಾಯಿ ಪ್ರೀತಿ ತುಂಬ ಹೆಚ್ಚಾಗಿತ್ತು. ನಮ್ಮ ಕಲ್ಕತ್ತಾದಲ್ಲಿ ಸಿಹಿ ತಿನ್ನೋದು ಜಾಸ್ತಿ, ಮಗ ತಿನ್ಲಿ ತಿನ್ಲಿ ಅಂತ ಸಾಕಷ್ಟು ಸಿಹಿ ತಿನ್ನಿಸ್ಕೊಡ್ತಾ ಇದ್ರು. ನನಗೂ ತಿಂದು ತಿಂದು ಅಭ್ಯಾಸ ಆಯ್ತು, ತೂಕ ಏರ್ಸೋಕ್ ಶುರು ಆಯ್ತು, ನಮ್ಮ ಹುಡುಗ ಗುಂಡು ಗುಂಡಗಾಗಿದ್ದಾನೆ ಅಂತ ಜನ ಮೆಚ್ಚಿದ್ರು. ಗುಂಡು ಗುಂಡಾಗಿದ್ದಾನಂದು ಗುಂಡ ಬಂದ ಅನ್ನೋಕ್ ಶುರು ಮಾಡಿದ್ರು. ಯಾವ ಬಟ್ಟೆನೂ ನನಗೆ 6 ತಿಂಗಳು ಬರ್ತಿರ್ಲಿಲ್ಲ. 8 ವರ್ಷಕ್ಕೆ 16 ವಯಸ್ಸಿನ ಬಟ್ಟೆ ಹಾಕೋತಿದ್ದೆ. ನನ್ನ ಸ್ನೇಹಿತರೆ ಇರಲಿಲ್ಲ. ಶಾಲೆಯಲ್ಲಿ ಯಾರು ನೋಡಿ ನಗ್ತಾ ಇದ್ರು, ಅಪಹಾಸ್ಯ ಮಾಡ್ತಿದ್ರು, ಶಿಕ್ಷಕರು ತಮಾಷೆ ಮಾಡ್ತಿದ್ರು, ಬಸ್ ಅಲ್ಲಿ ಕಂಡಕ್ಟರ್ ಅಂತೂ ನೀ 2 ಟಿಕೆಟ್ ತಗೊಳ್ಳೋ ಅಂತಿದ್ರು. ನಾನು ಒಂಥರ ಖಿನ್ನತೆಗೆ ಬಂದ್ಬಿಟ್ಟೆ. ಅದು ನಾನು ಹುಡ್ಕೊಂಡಿದ್ದಂಥ ಪರಿಹಾರ ಅಂದರೆ ಗೊತ್ತಾಯ್ತು ನನಗೆ, ತಿನ್ನೋದ್ರಿಂದ ಆಗ್ತದೆ, ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತದೆ. ಬರೀ ತಿಂತಿದ್ದೆ ನಾನು, ಎಲ್ಲರೂ ನಗೆಗೀಡಾಗಿ ಅಭ್ಯಾಸದಲ್ಲಿ ಆಸಕ್ತಿ ಕಳ್ಕೊಂಡೆ. ಶಾಲೆ ಒಂದು ಜೇಲಾದಂಗಾಗಿತ್ತು. 20 ವರ್ಷದವನಿದ್ದಾಗ ನಾನು ಪರೀಕ್ಷೆಯಲ್ಲಿ ನಪಾಸಾದಂಥ, ಕೆಲಸ ಇಲ್ಲದಂಥ, ಯಾರಿಗೂ ಬೇಡವಾದಂಥ, ಕೀಳರಿಮೆ ತುಂಬ

0: ಕೊಂಡಂತ ತರುಣನಾಗಿದ್ದೆ. ಒಂದು ದಿನ ಒಬ್ಬರು ಹಿರಿಯರು ಸಿಕ್ಕಾಗ ಅವ್ರ ಮುಂದೆ ಹತ್ತು ಗೋಳ್ಕೊಂಡು ನಾನು ನೀನು ಬದುಕೋದಿಲ್ಲ ಅಂದೆ. ಆಗ ಅವ್ರು ಹೇಳಿದ್ರು ನನಗೆ, ನೀನು ಯಾವುದ್ರಲ್ಲಿ ಕಮ್ಮಿ ಇದೆಯೋ, ಎಲ್ಲ ಚೆನ್ನಾಗಿದೆ ನಿನಗೆ, ತೂಕ ಒಂದೇ ತಾನೇ ಹೆಚ್ಚಾಗಿರೋದು, ನಿನ್ಗೆ ಬೇಕಾದ ಇಚ್ಛಾಶಕ್ತಿ, ಹಠ ಹಿಡಿದು ಪ್ರಯತ್ನ ಮಾಡು, ನಿನ್ನ ತೂಕ ಹೇಳಿದ್ರೆ ನೀನು ಎಲ್ಲರಂಗೆ ಆಗ್ತೀಯಾ ಅಂದರು. ಅದನ್ನೊಂದೇ ಗುರಿ ಮಾಡ್ಕೊ, ಬೇರೆ ಗುರಿ ಬೇಡ ಅಂದರು. ಅಂದಿನಿಂದ ನಡಿಗೆ ಶುರು ಮಾಡಿದೆ. ತುಂಬ ಆಯಾಸ ಆಗ್ತಿತ್ತು ಮೊದಲು, ನಂತರ ರೂಢಿ ಆಯಿತು. 2 ವರ್ಷ ಎಡಬಿಡದೆ ಮುಂದುವರೆಸಿದೆ. 400 ಪೌಂಡ್ ಇದ್ದಂಥ ನನ್ನ ತೂಕ 200 ಪೌಂಡ್ ಆಯಿತು. ದೈಹಿಕ ಕಸರತ್ತುಗಳಲ್ಲಿ ಆಸಕ್ತಿ ಬಂತು. ವ್ಯಾಯಾಮ ಬಿಟ್ಟರೆ ಮೈ ಬರ್ತದೆ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದೆ ಗೊತ್ತಾ, ಆ ವ್ಯಾಯಾಮನೇ ಉದ್ಯೋಗ ಮಾಡಿಕೊಂಡೆ. ಈ ತರುಣರಿಗೆ ನನಗಿಂತ ಮಾದರಿ ಯಾರು ಸಿಕ್ಕಾರು ಸರ್? ನಾನೇ ತೂಕ ಕರಗಿಸುವಂತ ಒಂದು ಸಂಸ್ಥೆ ಮಾಡಿಕೊಂಡಿದ್ದೀನಿ, ಯೋಗಾಸನ ಮಾಡಿಸ್ತೀನಿ, ಜೀವನ ತುಂಬಾ ಚೆನ್ನಾಗಿ ನಡೀತಿದೆ ಸರ್, ಇಬ್ರು ಮಕ್ಕಳಿದ್ದಾರೆ ಅಂತ ಗೆಲುವಿಂದ ನಕ್ರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಯಾವುದು ಅವನು ದೌರ್ಬಲ್ಯ ಆಗಿತ್ತೋ ಅದೇ ಅವನ ಬದುಕಿನ ಭಾಗ್ಯ ಆಯಿತು, ಜೀವನಕ್ಕೆ ದಾರಿ ಆಯಿತು. ನಾನು ಇದನ್ನೇ ಹೇಳುದು, ಇಚ್ಛಾಶಕ್ತಿ ಯಾವ ಕೆಲಸವನ್ನಾದರೂ ಮಾಡಿಸ್ತದೆ. ನಮ್ಮಿಂದ ಯಾವುದೇ ಸಾಧನೆ ಆಗದಿದ್ರೆ ಯಾರನ್ನೂ ದೂಷಣೆ ಮಾಡೋದು ಬೇಡ, ನಮ್ಮನ್ನು ನಾವೇ ದೂಷಣೆ ಮಾಡ್ಕೋಬೇಕು ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿ. ಇಚ್ಛಾಶಕ್ತಿಯನ್ನು ಬಲಗೊಳಿಸಿದ್ರೆ ಅದರ ಹಿಂದೆನೆ ಸಾಧನೆ ಬೆಂಬತ್ತಿ ಬರ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ನೇಕಿಲ ಮಿಡಿತ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾ ಅಂತೇಳಿ, ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ತೋಟಗಾರಿಕೆ ಮಹಾವಿದ್ಯಾಲಯ ವಿಭಾಗದಲ್ಲಿ ಬರ್ತಕ್ಕಂಥ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನ ವಿಷಯ ಬಂದು ಕಡಿಮೆ ಖರ್ಚಿನಲ್ಲಿ ಶೇಂಗಾ ಉತ್ಪಾದನಾ ಕ್ರಮಗಳ ಬಗ್ಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಶೇಂಗಾ ಒಂದು ಲೆಗ್ಯುಮಿನೇಸಿಯ ಸಸ್ಯ ಕುಟುಂಬಕ್ಕೆ ಸೇರಿದ ಒಂದು ಪ್ರಮುಖ ಎಣ್ಣೆ ಕಾಳು ಬೆಳೆಯಾಗಿದೆ. ಇದು ವಿಶ್ವದ ಎಲ್ಲಾ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ದೇಶಗಳಲ್ಲಿಯೂ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಇದು ಕರ್ನಾಟಕ ರಾಜ್ಯದ ಉತ್ಪಾದಕತೆ 267 ಕಿಲೋಗ್ರಾಂ ಪ್ರತಿ ಎಕರೆ ಇದ್ದು, ದೇಶದ ಉತ್ಪಾದಕತೆಗೆ ಹೋಲಿಸಿದರೆ ಇದು ಅತಿ ಕಡಿಮೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಉತ್ತಮ ಮಟ್ಟದ ಬೀಜ ಮತ್ತು ತಳಿಗಳ ಕೊರತೆ ಇರೋದು, ಕಡಿಮೆ ಬೀಜ ಅಭಿವೃದ್ಧಿಯ ಪ್ರಮಾಣ, ಮತ್ತು ಹವಾಮಾನದ ಬದಲಾವಣೆಗೆ ತ್ವರಿತವಾಗಿ ಸ್ಪಂದಿಸಿದ ಬೆಳೆ, ಮತ್ತು ಅತಿ ಕಡಿಮೆ ಉತ್ಪಾದಕತೆ ಹೊಂದಿರುವ ತಳಿಯನ್ನು ಉಪಯೋಗಿಸುತ್ತಿರುವುದು, ಇತರ ವಾಣಿಜ್ಯ ಬೆಳೆಗಳೊಂದಿಗೆ ಪೈಪೋಟಿ ಇರುವುದು, ಮತ್ತು ಕಡಿಮೆ ಫಲವತ್ತತೆಯ ಭೂಮಿಯಲ್ಲಿ ಬೆಳೆಯುವುದು, ಸಮಗ್ರ ಬೇಸಾಯ ಪದ್ಧತಿ ಮತ್ತು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣಾ ಪದ್ಧತಿಯನ್ನು ಅಳವಡಿಸದೇ ಇರುವುದು, ಅದರಲ್ಲಿ ವಿಶೇಷವಾಗಿ ಪೋಷಕಾಂಶಗಳಾದ ಮೆಗ್ನೀಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಬೋರಾನ್ ಇತ್ಯಾದಿಗಳನ್ನು ಒದಗಿಸದೇ ಇರುವುದು, ಮತ್ತು ಅತ್ಯಂತ ಕಡಿಮೆ ಮಾರುಕಟ್ಟೆಯ ಬೆಲೆ, ಹಾಗೂ ಹೊರ ರಾಷ್ಟ್ರಗಳಿಂದ ಕಡಿಮೆ ಗುಣಮಟ್ಟದ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿರುವುದು, ಇವೆಲ್ಲವೂ ಕೂಡ ಕುಂಠಿತಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇದನ್ನು ಶೇಂಗಾ ಉತ್ಪಾದಕತೆಯನ್ನು ಹೆಚ್ಚಿಸಲು ಅನುಸರಿಸಬೇಕಾದ ಪ್ರಮುಖ ಕ್ರಮಗಳೆಂದರೆ, ಒಂದು, ಶೇಂಗಾ ಬೆಳೆಯಲು ಮರಳು ಮಿಶ್ರಿತ ಜೇಡಿ ಮತ್ತು ಮಸಾರಿ ಭೂಮಿ ಯೋಗ್ಯವಾಗಿದ್ದು, ಶಿಫಾರಸು ಮಾಡಿರುವ ಹೊಸ ತಳಿಗಳನ್ನು 70%ಕ್ಕಿಂತ ಅಧಿಕ ಮೊಳಕೆ ಶಕ್ತಿ ಹೊಂದಿರುವ ಬೀಜಗಳನ್ನು ಉಪಯೋಗಿಸಬೇಕು. ಇನ್ನೊಂದು, ಹೆಚ್ಚಿನ ಇಳುವರಿ ಪಡೆಯಲು ಶಿಫಾರಸು ಮಾಡಿದ ಸೂಕ್ತವಾದ ತಳಿಗಳನ್ನು ಶಿಫಾರಸು ಮಾಡಿದ ಸಮಯದಲ್ಲೇ ಬೆಳೆಯಬೇಕು. ಇನ್ನೊಂದು, ಮಣ್ಣಿನ ಫಲವತ್ತತೆ ಕಾಪಾಡುವಲ್ಲಿ ಸಾವಯವ ಗೊಬ್ಬರವನ್ನು ಬಳಸುವುದು, ಅದು ಶಿಫಾರಸು ಮಾಡಿದ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಶೇಂಗಾ ಬಿತ್ತುವ 3 ವಾರಗಳ ಮುಂಚೆ ಮಣ್ಣಿಗೆ ಬೆರೆಸಬೇಕು, ಹಾಗೂ ಶಿಫಾರಸು ಮಾಡಿದ ಪ್ರಧಾನ, ಮಧ್ಯಮ, ಅತಿ ಮುಖ್ಯವಾಗಿ ಸೂಕ್ತ ಪೋಷಕಾಂಶಗಳಾದ ಸತು, ಬೋರಾನ್, ಮ್ಯಾಂಗ್ನೀಸ್ ಇತ್ಯಾದಿಗಳನ್ನು ಸೂಕ್ತ ಸಮಯದಲ್ಲಿ ಬಳಕೆ ಮಾಡಬೇಕು. ಮತ್ತು ಕಳೆನಾಶಕವನ್ನು ಸಿಂಪಡಿಸಬೇಕು, ಹಾಗೂ ಸಸಿಗಳು ನಾಟಿದ ನಂತರ 45 ದಿನಗಳವರೆಗೆ ಜಮೀನು ಕಳೆಗಳಿಂದ ಮುಕ್ತವಾಗಿಡಬೇಕು. ಬೆಳೆ ಹೂ ಬಿಡುವ, ಬಾರಂಗಿ ಬಿಡುವ ಮತ್ತು ಕಾಯಿಯಾಗುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ತುಂತುರು ನೀರಾವರಿ ಪದ್ಧತಿಯು ಶೇಂಗಾ ಬೆಳೆಗೆ ಉತ್ತಮವಾಗಿದ್ದು, ತುಂತುರು ನೀರಾವರಿ ಪದ್ಧತಿಯಿಂದ ನೀರಿನ ಸಮರ್ಪಕ ಬಳಕೆಯಾಗುವುದಲ್ಲದೆ ಅಧಿಕ ಇಳುವರಿಯನ್ನು ಕೂಡ ನಾವು ಪಡೆಯಬಹುದಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡಗಳನ್ನು

0: ಇರೋದು. ಮಳೆ ನೀರನ್ನು ಸಂಗ್ರಹಿಸಿ ತುಂತುರು ನೀರಾವರಿ ಬಳಸಿಕೊಂಡರೆ ನೀರಿನ ಅಭಾವವನ್ನು ನೀಗಿಸಬಹುದು. ಅದರಿಂದ ಪಾಲಿಥಿನ್ ಅಂದ್ರೆ ಹೊದಿಕೆ ಮಲ್ಚಿಂಗ್ ಪದ್ಧತಿಯಿಂದ ಶೇಂಗಾದಲ್ಲಿ ಅಧಿಕ ಇಳುವರಿ ಪಡೆಯಬಹುದಲ್ಲದೆ ಎಣ್ಣೆ ಅಂಶ ಮತ್ತು ಪ್ರೋಟೀನ್ ಅಂಶವೂ ಕೂಡ ವೃದ್ಧಿಯಾಗುತ್ತದೆ. ಈ ಪದ್ಧತಿಯಲ್ಲಿ 0.004 ರಿಂದ 0.014 ದಪ್ಪವಿರುವ ಪಾಲಿಥಿನ್ ಪದರವನ್ನು ಬಳಸಬೇಕು. ಈ ಪದ್ಧತಿಯಿಂದ ಮಣ್ಣಿನಲ್ಲಿರುವ ತೇವಾಂಶ ಆವಿಯಾಗದೆ ಉಳಿದು ಮತ್ತು ಮಣ್ಣು ಉಷ್ಣತೆ ಹೆಚ್ಚುವುದರಿಂದ ಹಾನಿಕಾರಕ ಶಿಲೀಂಧ್ರಗಳು ನಾಶವಾಗುತ್ತವೆ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಶೇಂಗಾ ಕೀಳುವುದು ಮತ್ತು ಕಾಯಿ ಬೇರ್ಪಡಿಸುವುದು. ಇದಕ್ಕೆ ಒಂದು ಟ್ರ್ಯಾಕ್ಟರ್ ಚಾಲಿತ ಶೇಂಗಾ ಅಗೆಯುವ ಯಂತ್ರವನ್ನು ಬಳಸುವುದರಿಂದ ಇದರ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಅದನ್ನು ಟ್ರ್ಯಾಕ್ಟರ್ ಚಾಲಿತ ಶೇಂಗಾ ಅಗೆದು ಮೇಲತ್ತುವ ಯಂತ್ರವನ್ನು ಬಳಸುವುದರಿಂದ 85% ಆಳುಗಳ ವೆಚ್ಚವನ್ನು ನಾವು ಕಡಿಮೆ ಮಾಡಬಹುದು. ಈ ಯಂತ್ರವು ಶೇಂಗಾ ಕಾಯಿಗಳಿಗೆ ಯಾವುದೇ ಹಾನಿಯನ್ನು ಕೂಡ ಉಂಟು ಮಾಡುವುದಿಲ್ಲ ಹಾಗೂ ಶೇಂಗಾವನ್ನು ಕೀಳುವುದರ ಜೊತೆಗೆ ಮುಂದಿನ ಬೆಳೆಗೆ ಭೂಮಿಯನ್ನು ಸಿದ್ಧಗೊಳಿಸುತ್ತದೆ. ಶೇಂಗಾ ಒಕ್ಕುವ ಯಂತ್ರವನ್ನು ಬಳಸುವುದರಿಂದ ಶ್ರಮ, ಹಣ ಮತ್ತು ಸಮಯವನ್ನು ಕೂಡ ನಾವು ಇಲ್ಲಿ ಉಳಿಸಬಹುದಾಗಿದೆ. 7%ರಷ್ಟು ತೇವಾಂಶ ಹೊಂದಿದ ಕಾಯಿಗಳನ್ನು ಪಾಲಿಥಿನ್ ಒಳಪದರು ಹೊಂದಿದ ಗೋಣಿ ಚೀಲಗಳಲ್ಲಿ ತುಂಬಿ ಗಾಳಿಯಾಡುವ ಇಲಿಗಳಿಲ್ಲದ ಕೋಣಿಯೊಳಗೆ ಸಂಗ್ರಹಿಸಬೇಕು. ಇದನ್ನೆಲ್ಲ ಮಾಡೋದ್ರಿಂದ ನಾವು ಶೇಂಗಾವನ್ನು ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಈ ಮೇಲಿನ ಎಲ್ಲಾ ಕ್ರಮಗಳನ್ನು ಅನುಸರಿಸುವುದರಿಂದ ಶೇಂಗಾ ಉತ್ಪಾದಕತೆ ಹೆಚ್ಚುವುದರೊಂದಿಗೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭವನ್ನು ರೈತರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 7795039261ಗೆ ಕರೆ ಮಾಡಿ. ಧನ್ಯವಾದಗಳು.
1: ಕಡಿಮೆ ಖರ್ಚಿನಲ್ಲಿ ಶೇಂಗಾ ಉತ್ಪಾದನಾ ಕ್ರಮಗಳು. ಈ ಕುರಿತು ಇದುವರೆಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಮಲ್ಲಿಕಾ ಕೆ, ಸಹಾಯಕ ಪ್ರಾಧ್ಯಾಪಕಿ, ಕೃಷಿ ಇಂಜಿನಿಯರಿಂಗ್ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ, ಮೂಡಿಗೆರೆ. ಇಲ್ಲಿಗೆ ಈ ದಿನದ ನೀಗಿಲು ಮಿಡಿತ ಕಾರ್ಯಕ್ರಮ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
2: ನನ್ನ ಹೆಸರು ಡಾಕ್ಟರ್ ಅಶೋಕ್ ಎಂಎಲ್ ಅಂತ. ನಾನು ಆಯುರ್ವೇದ ವೈದ್ಯ. ನಾನು ಈ ದಿನ ತಮಕ ಶ್ವಾಸದ ಬಗ್ಗೆ ಹೇಳ್ತಾ ಇದ್ದೀನಿ. ತಮಕ ಶ್ವಾಸ ಅಂತ ಆಯುರ್ವೇದದಲ್ಲಿ ಕರೀತಾರೆ, ಅದನ್ನು ನಮ್ಮ ಅಲೋಪತಿಯಲ್ಲಿ ಅಸ್ತಮ ಅಂತ ಕರಿತೀವಿ. ನಾವು ಆಡು ಭಾಷೆಯಲ್ಲಿ ಶ್ವಾಸರೋಗ ಅಂತ ಕರಿತೀವಿ, ಉಬ್ಬುಸ ಶ್ವಾಸರೋಗ ಅಂತ ಕರಿತೀವಿ. ನಿಮಗೆ ತಮಕ ಶ್ವಾಸ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಉಸಿರು ತಗೊಳೋದು ಮತ್ತು ಬಿಡೋದಕ್ಕೆ ನಾವು ಕಷ್ಟ ಅನುಭವಿಸ್ತೀವಿ, ಅದಕ್ಕೆ ತಮಕ ಶ್ವಾಸ ಅಂತ ಕರಿತೀವಿ. ಅದನ್ನು ನಾವು ಆಸೀನ ಲಭತೆ ಸೌಖ್ಯಂ ಗುರಗುರ ಶಬ್ದ ಕಂ ಅಂದರೆ ನಾವು ಕೂತ್ಕೊಂಡಾಗ ನಮಗೆ ಸಮಾಧಾನ ಅನಿಸುತ್ತೆ, ಮಲಗಿದಾಗ ನಮಗೆ ಅಹಿತಕರ ಫೀಲಿಂಗು ಅನಿಸುತ್ತೆ, ಅದಕ್ಕೆ ನಾವು ತಮಕ ಶ್ವಾಸ ಅಂತ ಕರಿತೀವಿ. ಸೊ ಅಲ್ಲಿ ಹಾಲ್ವೆಲಯ ಅಂತ ಇರ್ತವೆ, ಹಾಲ್ವೆಲಯಲ್ಲಿ ಆಗ್ತಕ್ಕಂಥ ಅಬ್ಸ್ಟ್ರಕ್ಷನ್ಸನ್ನು ನಾವು ಅಸ್ತಮ ಅಂತ ಕರಿತೀವಿ. ನಾವು ಕೆಲವೊಂದು ಔಷಧಿಗಳನ್ನು ಉಪಯೋಗಿಸಿ ಹೇಗೆ ನಾವು ಅದನ್ನು ತಾಬಂದಿಗೆ ತರಬಹುದು ಅಂತ ನಾನು ಕೆಲವೊಂದು ಟಿಪ್ಸ್ಗಳನ್ನು ತಮಗೆ ಹೇಳ್ತೀನಿ. ಸೊ ಮೊದಲನೇದು ಲವಣ ತೈಲ ಅಭ್ಯಂಗ ಅಂತ ಕರಿತೀವಿ. ಅದನ್ನು ನಾವು ಮಾರ್ಕೆಟಲ್ಲಿ ಬೃಹತ್ ಸೈಂದವಾದಿ ತೈಲ ಅಂತ ಸಿಗುತ್ತೆ ಅಥವಾ ಲವಣ ತೈಲ ಅಂತ ಸಿಗುತ್ತೆ. ಆ ಎರಡೂ ಪಕ್ಕೆಗಳಿಗೆ ಆ ಲವಣ ತೈಲನ ಅಭ್ಯಂಗ ಮಾಡಿ ಸ್ವಲ್ಪ ಸ್ಟೀಮ್ ಕೊಡೋದ್ರಿಂದ ನಾವು ಅದನ್ನು ಕಂಟ್ರೋಲಿಗೆ ತರಬಹುದು. ಮತ್ತು ಹಣು ತೈಲ ಅಂತ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ, ಹಣು ತೈಲವನ್ನು ಒಂದು ಡ್ರಾಪ್ಸ್ ಮೂಗಿಗೆ ಹಾಕೋದ್ರಿಂದ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡಬಹುದು. ಕೆಲವೊಂದು ಔಷಧಿಗಳು ಸಿಗ್ತವೆ, ಕಂಠಕಾರಿ ಅಂತ ಸಿಗುತ್ತೆ, ಅಡುಸೋಗೆ ಬೇರು ಅಂತ ಕರೀತಾರೆ, ಅದನ್ನು ಒಂದು ವಾಸ ಅಂತ ಕರಿತೀವಿ. ಅದರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸಹ ನಾವು ಅದನ್ನು ಹತೋಟಿಗೆ ತರಬಹುದು. ಬೃಹತಿ ಅಂತ ಒಂದು ದ್ರವ್ಯ ಸಿಗುತ್ತೆ, ಒಂದು ಆಯುರ್ವೇದ ದ್ರವ್ಯ, ಅದನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸಹ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡಬಹುದು. ತುಂಬ ಅನುಕೂಲಕರವಾದ ಒಂದು ಚಿಕಿತ್ಸೆ ಅಂತಂದರೆ ವಿರೇಚನ ಕರ್ಮ. ವಿರೇಚನ ಅಂದರೆ ಬೇದಿ ಮಾಡಿಸ್ತಕ್ಕಂಥದ್ದು. ಎವ್ರಿಡೇ ನಾವು ರೋಗಿಗೆ ಬೇದಿ ಔಷಧಿ ಅಂದರೆ ಮೃದು ವಿರೇಚನ ಆಗ್ತಕ್ಕಂಥ ದ್ರವ್ಯವನ್ನು ಕೊಡೋದ್ರಿಂದ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡಬಹುದು. ಮತ್ತು ಕಂಠಕಾರಿ ಅವಲೇಹ ಅಂತ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಕೊಡೋದ್ರಿಂದ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡ್ಬೋದು. ವಾಸಾವಲೇಹ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕೊಡೋದ್ರಿಂದ ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡ್ಬೋದು. ಭಾರ್ಗವ ಪ್ರೋಕ್ತ ರಸಾಯನ ಅಂತ ಸಿಗುತ್ತೆ, ಅದನ್ನು ಕೊಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಚಿತ್ರಕಾರಿ ತಗಿ ಅಂತ ಸಿಗುತ್ತೆ, ಅದನ್ನು ಕೊಡೋದ್ರಿಂದನೂ ಸಹ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡ್ಬೋದು. ಹರಿದ್ರಾಖಂಡ ಅಂತ ಸಿಗುತ್ತೆ, ಅದನ್ನು ಸಹ ತಗೊಳೋದ್ರಿಂದ ನಾವು ತಮಕ ಶ್ವಾಸವನ್ನು ಹತೋಟಿಗೆ ತರಬಹುದು. ಇನ್ನೊಂದು ಉತ್ತಮವಾದ ಪ್ರಾಣಾಯಾಮ ಚಿಕಿತ್ಸೆ ಅಂತಂದರೆ ಚಂದ್ರ ಅನುಲೋಮ ವಿಲೋಮ ಅಂತ. ಎಡ ಒರಳೆಯಿಂದ ಉಸಿರು ತಗೊಳೋದು ಮತ್ತು ಅಂತರ್ಕುಂಭಕ ಮಾಡೋದು ಮತ್ತು ಎಡ ಒರಳೆಯಿಂದನೇ ಉಸಿರು ಬಿಡೋದ್ರಿಂದ ನಾವು ತಮಕ ಶ್ವಾಸವನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಸೂರ್ಯ ಅನುಲೋಮ ವಿಲೋಮ ಅಂದರೆ ಬಲ ಒರಳೆಯಿಂದ ಉಸಿರು ತಗೊಳೋದು ಮತ್ತು ಉಸಿರನ್ನು ನಿಲ್ಲಿಸೋದು ಮತ್ತು

ಒಳಹೊರಳೆಯಿಂದನೇ ಉಸಿರನ್ನು ಹೊರಗೆ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ನಾವು ಸೂರ್ಯ ಅನುಲೋಮ ವಿಲೋಮ ಅಂತ ಕರಿತೀವಿ. ಇದನ್ನು ಮಾಡೋದ್ರಿಂದ ಸಹ ತಮಕ ಶ್ವಾಸವನ್ನು ನಾವು ತುಂಬ ಚೆನ್ನಾಗಿ ಹತೋಟಿಗೆ

0: ಬಲವರಳೆಯಿಂದ ಉಸಿರನ್ನ ನಿಧಾನಕ್ಕೆ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಚಂದ್ರ ಭೇದನ ಅಂತ ಕರಿತೀವಿ. ಈ ಪ್ರಾಣಾಯಾಮವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು. ನಿಮಗೆ ಉಪಯುಕ್ತ ಮಾಹಿತಿ ಇಲ್ಲದೇ ಇದನ್ನು ಮಾಡೋದ್ರಿಂದ ಅಡ್ಡ ಪರಿಣಾಮಗಳು ಆಗ್ತವೆ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಶ್ವಾಸ ಸಂಬಂಧಿ ರೋಗಗಳನ್ನು ನೀವು ತುಂಬ ಚೆನ್ನಾಗಿ ಹತೋಟಿಗೆ ತರಬಹುದು.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಸ್ತಮಾ ಈ ಕುರಿತು ಮಾಹಿತಿಯನ್ನು ಇದುವರೆಗೆ ನೀಡಿದ್ದವರು ಡಾಕ್ಟರ್ ಅಶೋಕ್ ಎಂಎಲ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 6:49 ಹತ್ತು ಸೆಕೆಂಡುಗಳು.

0: ಕೇಳುಗರೆ, ಈ ಬೆಳಗ್ಗೆ 9:05ಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮೂಡಿಬರಲಿದೆ. 10:00ಗೆ ಹಾಡು ಮಾತಾಡುವ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳನ್ನು ನಮ್ಮ ಶ್ರೋತೃಗಳಿಗೆ ಕೇಳಲಾಗುತ್ತದೆ. ಶ್ರೋತೃಗಳು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಉತ್ತರವನ್ನು ಕಳಿಸುವ ಮೂಲಕ ಭಾಗವಹಿಸಬಹುದಾಗಿದೆ. 11:00ಗೆ ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.
1: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೆ ಹಿ ಘರೋ ಮೇ ಲಗೆ ಹೈ ನಲ್. ಪಿಛ್ಲೆ 12 ಸಾಲೋ ಮೇ 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಲಾಓ ಕೋ ಪಾನಿ ಢೋನೆ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
2: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹೀ ಹೈ, ಯೇ ಡಿಸೆಂಟ್ರಲೈಜೇಶನ್ ಕಾ, ವಿಕೇಂದ್ರೀಕರಣ ಕಾ, ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ. ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
1: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ್ ಕಲ್ಯಾಣ ಕೆ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
5: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
2: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
5: 12 साल विश्वास के, विकास के, जन कल्याण के.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಿಂಚು. 2026-27 ಸಾಲಿನ ವಿಐಎಸ್ಎಸ್ಜಿ ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿ ಇಲ್ಲಿ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕ್ ಇಂಜಿನಿಯರಿಂಗ್ ಮತ್ತು ಮೆಟಲರ್ಜಿ ಇಂಜಿನಿಯರಿಂಗ್ ವಿಭಾಗಗಳಿಗೆ 2 ವರ್ಷಗಳ ಐಟಿಐ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ

ಮೂರನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಜೂನ್ 20ರ ಒಳಗಾಗಿ ಸಂಸ್ಥೆಗೆ ಖುದ್ದಾಗಿ ಬಂದು ಪ್ರವೇಶ ಅರ್ಜಿಯನ್ನು ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೇಗಿದೆ? 8762717968. ಮತ್ತೊಮ್ಮೆ ಸಂಖ್ಯೆ 8762107968. ಜಿಲ್ಲಾ ಮೀನುಗಾರಿಕೆ ಇಲಾಖೆಯು 2022-26 2024-25 ಸಾಲಿನವರೆಗೂ ಮರು ಹಂಚಿಕೆಯಾಗಿರುವ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಬಾಕಿ ಇರುವ ಮೀನು ಕೃಷಿ ಕೊಳಗಳ ನಿರ್ಮಾಣ, ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಧನ ಮತ್ತು ಮೀನುಮರಿ ಪಾಲನಾ ಘಟಕ ನಿರ್ಮಾಣದ ಬಗ್ಗೆ ಸಹಾಯಧನ ಪಡೆಯಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಗತ್ಯ ದಾಖಲೆಗಳೊಂದಿಗೆ ಜೂನ್ 20ರ ಒಳಗಾಗಿ ಸಲ್ಲಿಸುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಕೇಳಿದಿರಿ, ಆಕಾಶವಾಣಿ ಭದ್ರಾವತಿ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ರಾಷ್ಟ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮ

0: ಕಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
1: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗೆದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
0: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ

0: ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20 21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೆಯ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆ.

0: ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ.
1: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ ಮೇಡಮ್.
5: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
6: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು

0: ಅಂದ್ರೆ ಇದು ಕಂಪನಿಗಳು ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
1: ಮೇಡಮ್, ನೀವು ಹೇಳದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೆ ಅವನಿಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು.
1: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂತ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕೂತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗ್ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ.

0: ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದು ಪದವೀಧರರಿಗೆ, ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್ ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ ಗಳಿದೆ. ಈ ಪ್ರೋಗ್ರಾಮ್ ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 ಜೂನ್ ವರೆಗೆ ಲಿಂಕ್ ಓಪನ್ ಇರುತ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 ಮತ್ತು 5 ಜುಲೈ 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 ಆಗಸ್ಟ್ 2026. ಇದು 6 ತಿಂಗಳ ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೂ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ? ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ನಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗ್ಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರ್ಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ PS ಪ್ಲೇಸ್ಮೆಂಟ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ

0: ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943434369.
1: ಜೈ ಹಿಂದ್. ಪಿಛಲೆ ಏಕ್ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ.

0: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾ ಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ

0: ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರೆಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ.

0: ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
1: ವಾಹ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री, 40,00,000 करोड़ से भी अधिक के मुद्रा लोन से।
8: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
7: 12 साल विश्वास के, विकास के, जन कल्याण के।
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಶಬ್ದವೇದ್ಯೆ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳೋಣ ಈ ಒಂದು ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದಿತು. ಮತ್ತಷ್ಟು ಚಿತ್ರಗೀತೆಗಳನ್ನ ಕೇಳಬೇಕು ಅಂತ ಅನಿಸ್ತಾ ಇದ್ರೆ ಮಿಸ್ ಮಾಡದೆ ಕೇಳಿ. ಈ ಬೆಳಗ್ಗೆ 9:05 ಗಂಟೆಗೆ ಪ್ರಸಾರವಾಗುವಂತಹ ಮಿಕ್ಸ್ ಮೆಲೋ

ಕಾರ್ಯಕ್ರಮವನ್ನ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತನ ಕೇಳೋಣ.

magadama gariza, iza gadi magadama zada riza.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯನ್ನ ಆಲಿಸಿದಿರಿ. ಸಮಯ ಸರಿಯಾಗಿ 9:01.
1: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೆ ಹಿ ಘರೋ ಮೇ ಲಗೇ ಹೈ ನಲ್ ಪಿಛ್ಲೆ 12 ಸಾಲೋ ಮೇ. 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಲಾಓಂ ಕೋ ಪಾನಿ ಢೋನೆ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
2: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹಿ ಹೈ, ಯೇ ಡಿಸೆಂಟ್ರಲೈಜೇಶನ್ ಕಾ ವಿಕೇಂದ್ರೀಕರಣ ಕಾ ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ. ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
3: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
4: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से.
5: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर.
4: 12 साल विश्वास के, विकास के, जन कल्याण के.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ನಿಮ್ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಎಂದಿನಂತೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನು ಅಂತ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ, ನಾನು ಕೂಡ ತಿಳಿಸೋದಕ್ಕೆ ಕಾಯ್ತಾ ಇದ್ದೀನಿ. ಶ್ರೋತೃಗಳೇ, ಈ ದಿನ ಸಿಂಧು ಮೆನೆನ್ ಗೊತ್ತಿರಬಹುದಲ್ಲ, ಮಲಯಾಳಿ ಮೂಲ ಕುಟುಂಬದಲ್ಲಿ 1985 ಜೂನ್ 17 ಇವರು ಜನಿಸ್ತಾರೆ. ಇವರು ಕೂಡ ಸಿಂಧು ಮೆನನ್ ಅವರು ಕನ್ನಡ, ಮಲಯಾಳಂ, ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2006 ತೆರೆ ಕಂಡಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಮಲಯಾಳಂನ ಪುಲಿ ಜನ್ಮ ಚಿತ್ರದ ನಟನೆಯಲ್ಲಿ ಇವರ ನಟನೆ ಎಲ್ಲರಿಗೂ ಕೂಡ ಒಂದು ಮೆಚ್ಚುಗೆಯನ್ನು ಕೊಡುವಂತಹ ಪಾತ್ರವಾಗಿತ್ತು ಅಂತ ಹೇಳ್ತಾ ಇವರ ಹುಟ್ಟುಹಬ್ಬವನ್ನು ಸಿಂಧು ಮೆನನ್ ಅವರು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈಗ ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಖುಷಿ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಚಿತ್ರ KS ಅವರ ಧ್ವನಿಗಳಲ್ಲಿ ಸಾಹಿತ್ಯ ವಿ ಮನೋಹರ್ ಹಾಗೂ ಸಂಗೀತ ನಿರ್ದೇಶನ ಗುರು ಕಿರಣ್ ಅವರದು.

ಸ್ಟುಡಿಯೋ ಸಮಯ 9:12. ನೀವು ಕೇಳ್ತಾ ಇದ್ದೀರಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು. ಕೇಳುಗರೆ, ಈ ದಿನದ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ, ಈ ದಿನ ಟೆನಿಸ್ ಲೋಕದ ದಿಗ್ಗಜರಾಗಿದ್ದಂತಹ ಲಿಯಾಂಡರ್ ಪೇಸ್ ಅವರ ಜನ್ಮದಿನ ಕೂಡ. ಇವರು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಂತಹ ಭಾರತದ ಮೊದಲ ಟೆನಿಸ್ ಆಟಗಾರ. ಇವರು ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ನಲ್ಲಿ ಅನೇಕ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಇವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ, ಈಗ ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ತಮಗಾಗಿ ಝೂಮ್ ಬರಾಬರ್ ಝೂಮ್ ಚಿತ್ರದಿಂದ ರಾಹತ್ ಫತೇಲ್ ಅಲಿ ಖಾನ್ ಹಾಗೂ ಮಹಾಲಕ್ಷ್ಮಿ ಅಯ್ಯರವರ ಧ್ವನಿಗಳಲ್ಲಿ ಕೇಳಿ ಈ ಗೀತೆ.

ಕೇಳುಗರೆ, ಈ ದಿನ ವಿಶ್ವ ಬರ ವಿರೋಧಿ ದಿನ ಅಂತಲೂ ಕೂಡ ಆಚರಿಸಲಾಗುತ್ತೆ. ಹಸಿರು ನಾಶವಾಗಿ ಫಲವತ್ತಾದ ಭೂಮಿ ಮರುಭೂಮಿಯಾಗಿ ಬದಲಾಗುತ್ತಿರುವಂತಹ ಆತಂಕದ ಹಿನ್ನೆಲೆಯಲ್ಲಿ ಬರದ ವಿರುದ್ಧ ಸಮರ ಸಾರುವ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 17ರಂದು ಅಂದರೆ ಈ ದಿನ ವಿಶ್ವ ಬರ ಮತ್ತು ಮರುಭೂಮೀಕರಣ ವಿರೋಧಿ ದಿನ ಅಂತ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆ 1995ರಲ್ಲಿ ಈ ದಿನವನ್ನ ಘೋಷಣೆ ಮಾಡುತ್ತೆ. ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕಿಸ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳೋಣ ಈ ಸುಮಧುರ ಗೀತೆ. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ ಅವರದು.

ಕೇಳುಕರೆ, ಈ ದಿನ ಗ್ಲೋಬಲ್ ಗಾರ್ಬೇಜ್ ಮ್ಯಾಂಡೇ ಅಂತಾನು ಕೂಡ ಆಚರಿಸಲಾಗತ್ತೆ. ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋದಕ್ಕೆ, ಸಮಾಜದ ಆರೋಗ್ಯವನ್ನ ಕಾಪಾಡಲು ದಿನನಿತ್ಯ ಶ್ರಮಿಸುವಂತಹ ಸಿಬ್ಬಂದಿಯವರಿಗೆ, ಕಸ ಸಂಗ್ರಹಿಸುವವರ ಒಂದು ಕೆಲಸವನ್ನ ಗುರುತಿಸಿ ಗೌರವಿಸಲು ಪ್ರತಿ ವರ್ಷ ಈ ದಿನ ಜೂನ್ 17ರಂದು ಗ್ಲೋಬಲ್ ಗಾರ್ಬೇಜ್ ಮ್ಯಾಂಡೇ ಅಂತ ಕೂಡ ಆಚರಿಸಲಾಗತ್ತೆ. ಇವರ ಸೇವೆಯನ್ನ ಸ್ಮರಿಸ್ತಾ ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸುಲ್ತಾನ್ ಚಿತ್ರದಿಂದ ಹಾಡಿದ್ದಾರೆ ರಹಮತ್ ಫತೇ ಅಲಿ ಖಾನ್ ಅವರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನ ಮಿಕ್ಸ್ ಮೆಲಡಿ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:27. ಇನ್ನು ಮುಂದೆ ಕೇಳೋಣ ಬುಲ್ ಬುಲ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಕವಿರಾಜ, ಸಂಗೀತ ಸಂಯೋಜನೆ ಹರಿಕೃಷ್ಣ ಅವರದು.

0: आवास के, विकास के, जन कल्याण के।
1: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಮಧುರವಾದಂತಹ ಭಾವಗೀತೆಗಳನ್ನು ಕೇಳೋಣ. 10 ಗಂಟೆಗೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಕ್ರೀಡಾ ರಸಪ್ರಶ್ನೆಗಳು. ಈಗ ಭಾವಗೀತೆಗಳಲ್ಲಿ ಆರಂಭದಲ್ಲಿ ಕೇಳೋಣ ಚಂದ್ರಶೇಖರ್ ಕದಿರಾಲ ಅವರ ಧ್ವನಿಯಲ್ಲಿ ಗೋಪಾಲಕೃಷ್ಣ ಅಡಿಗ ಅವರ ಕವನ.

0: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
1: हमें गर्व है कि पिछले एक दशक में हमारी सेनाएं तेजी से आत्मनिर्भरता की ओर कदम बढ़ा रही है।
0: 12 साल विश्वास के, विकास के, जन कल्याण के।
2: ಭಾವಗೀತೆಗಳು ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:44. ಶ್ರೋತೃಗಳೇ, ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೆಲ್ಲ ಪ್ರಿಯ ಶ್ರೋತೃಗಳು ಕೂಡ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಬೋಪ ವೆಂಕಟೇಶ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕಳಿಸಿದ್ದಾರೆ. ವಿಶ್ವ ಪೌರ ಕಾರ್ಮಿಕರ ದಿನದಂದು ನಮಿಸೋಣ ಅಂತ ಹೇಳಿ ಅವರು ಒಂದು ಕವನವನ್ನು ಕಳಿಸಿದ್ದಾರೆ. ಅದರ ಆರಂಭ ಮತ್ತು ಕಡೆಯ ಸಾಲುಗಳನ್ನು ಮಾತ್ರ ಓದ್ತೇನೆ. ಹಗಲಿರುಳೆನ್ನದೇ ಅವಿರಿತವಾಗಿ ಶ್ರಮಿಕರಾಗಿ ದುಡಿಯುವ ಕಷ್ಟ ಸಹಿಷ್ಣುತೆಯ ಜೀವಿಗಳು ಆರೋಗ್ಯವ ಗೌರವ ಪ್ರತಿಷ್ಠಿತ ಪ್ರತಿಷ್ಠಿತೆಗಳ ಬದಿಗೊತ್ತಿ

ನಿತ್ಯ ಸೇವೆಗೈಯುವ ಕರುಣಾಮೂರ್ತಿಗಳು. ಕರ್ತವ್ಯವೇ ದೇವರೆಂದು ನಂಬಿ ನಮ್ಮ ಕಾಯಕವನ್ನ ನಾವೇ ನಿರ್ಮಿಸೋಣ. ಸಮಾಜದ ಸರ್ವ ಸಮದ ಆಕಾಂಕ್ಷಿಗಳನ್ನ ಆಧರಿಸಿ ಪುರಸ್ಕರಿಸೋಣ ಅಂತ ಸಾಕಷ್ಟು ಸಾಲುಗಳನ್ನ ಬರೆದಿದ್ದಾರೆ. ಆದ್ರೆ ಸಮಯದ ಅಭಾವ ಇರೋದ್ರಿಂದ ಅವರ ಒಂದು ನಾಲ್ಕು ಸಾಲುಗಳನ್ನ ಓದಕ್ಕೆ ಸಾಧ್ಯ ಆಯ್ತು. ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಗೀತಾರಾಧನ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭುವಿನ ಬಗ್ಗೆ ಮಾಹಿತಿ. ಕಜ್ಜಿಕೆಯವರ ಕಥನದಲ್ಲಿ ಇಚ್ಛಾಶಕ್ತಿಯನ್ನ ಬಲಗೊಳಿಸಬೇಕು ಎನ್ನುವಂತಹ ಒಂದು ಕಿವಿ ಮಾತನ್ನ ಹೇಳಿದ್ರು, ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ಇನ್ನು ಹೊನ್ನೂರಲ್ಲಿ ಹನುಮಂತಪುರದಿಂದ ಕಳೆದ ನೀರಿಗೆ ಅಣೆಕಟ್ಟಿದರೆ ಲಾಭವಿಲ್ಲ, ಇರುವ ನೀರನ್ನ ಬಳಸುವ ಹೊಲ ಹಸಿರಾಗಿರುತ್ತದೆ. ಹೊಲ ಹಸಿರಾಗುತ್ತವೆ ಅಲ್ವೇ ಅಂತ ಕೂಡ ಕಳಿಸಿದ್ದಾರೆ. ಸದಾಶಿವಪ್ಪ ಮಣ್ಘಟ್ಟದಿಂದ ಕಳಿಸಿದ್ದಾರೆ. ಈ ದಿನ ಹುಟ್ಟಿದ ಎಲ್ರಿಗೂ ಕೂಡ ಶುಭಾಶಯಗಳು ಅಂತ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ ಗೀತಾರಾಧನ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ಬಗ್ಗೆ ಮಾಹಿತಿ, ಅದೇ ರೀತಿ ಆರೋಗ್ಯ ಸೂತ್ರ, ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯಕ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಏಳು ಕಾಲಿಗೆ ಮುಡಿಬಂದಂತಹ ತಂತ್ರಜ್ಞಾನ ಆಧಾರಿತ ಕಾರ್ಯಕ್ರಮ ಚೆನ್ನಾಗಿತ್ತು. ಬೆಂಗಳೂರು ಕಾರ್ಯಕ್ರಮದಿಂದ ಮುಡಿಬಂಥದ್ದು. ಇನ್ನು ಚಿತ್ರಗೀತೆಗಳು ಸುಭದ್ರವಾಗಿತ್ತು. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ತಂಪಾಗಿತ್ತು ಅಂತಲೂ ಕೂಡ ಕಳಿಸಿದ್ದಾರೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ ಅಂತಲೂ ಕೂಡ ಕಳಿಸಿದ್ದಾರೆ. 9:00 ಕಳಿಸಿದ್ರಲ್ಲ. ಇನ್ನು ಆಕಾಶವಾಣಿಯ ಎಲ್ಲ ಅಭಿಮಾನ ಓಕೆ JN ಬಸವರಾಜಪ್ಪ ಅವರು ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಗೌರಮ್ಮ ಹಾವೇರಿಯಿಂದ ಕಳಿಸಿದ್ದಾರೆ. ಸುಮಿತ್ರ ಮಾಂಡೈ ನಗರ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ವಿಶ್ವ ಗ್ಲೋಬಲ್ ಗಾರ್ಬೇಜ್ ದಿನಾಚರಣೆಯ ಶುಭಾಶಯಗಳು ಅಂತ ಕಳಿಸಿ, ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ಅಂತಲೂ ಕೂಡ ಕಳಿಸಿದ್ದಾರೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಶ್ರೀಶೈಲ ಕುಮಾರ್ AR ಲೇಔಟ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ, ರಾಘವ ಅನುರಾಘವ ಹಾಡು ತುಂಬಾ ಇಷ್ಟ ಆಯಿತು, ಶಬ್ದವೇದಿ ಹಾಡು ಕೂಡ ಸೂಪರ್ ಆಗಿತ್ತು ಅಂತ ಕಳಿಸಿದ್ದಾರೆ. ಇನ್ನು BH ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿ ಹನುಮಂತ ನಗರದಿಂದ ಕಳಿಸಿದ್ದಾರೆ. ಹೇಗಿದ್ದೀರಾ ಮೇಡಮ್? ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ, ಡಬಲ್ ಧಮಾಕ ನಿನ್ನೆ ಇವತ್ತು ಎರಡು ದಿನ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಶ್ರೋತೃಗಳು ಖುಷಿಯಾಗ್ಬಿಟ್ಟಿದ್ದಾರೆ. ಓಕೆ, ಇನ್ನು ಕ್ರೀಡಾ ರಸಪ್ರಶ್ನೆಗೆ ರೆಡಿ ಆಗ್ತಾ ಇದ್ದೀವಿ. ಓಕೆ, ಇನ್ನು ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ. ಇನ್ನು ಸಲ್ಮಾ ಟೀಚರ್ ಆಲ್ ಪ್ರೋಗ್ರಾಮ್ ಸೂಪರ್ ಅಂತಲೂ ಕೂಡ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬಿ ಸತ್ಯನಾರಾಯಣ JH ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ರೆ ಓಕೆ, ನಮ್ಮೆಲ್ಲ ಶ್ರೋತೃಗಳ ಸಂದೇಶ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ. ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ ಈಗ ಮತ್ತೊಂದು ಸಂದೇಶ ಕೂಡ ಬಂದಿದೆ. ಓಕೆ, ನವಿಲೂರಿನಿಗೆಲ್ಲ ನೀನೇ ಬಲು ಚಲು ಚಲುವೆ ಭಾವಗೀತೆ ಶಾಸ್ತ್ರೀಯ ಸಂಗೀತ ತುಂಬ ಚೆನ್ನಾಗಿತ್ತು, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳು, ಈ ಮೆಸೇಜನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಮತ್ತೊಮ್ಮೆ ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮೆಚ್ಚಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಜೈ ಹಿಂದ್. ಪಿಛಲೆ ಏಕ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
4: ಹಮೇ ಗರ್ವ ಹೈ ಕಿ ಪಿಛಲೆ ಏಕ್ ದಶಕ್ ಮೇ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ.
3: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೂ ಕೂಡ ತಿಳಿಸ್ತಾ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನಲ್ಲಿ ಕೇಳುತ್ತಿ ನಂದಿನಿ ವೈಬಿ. ಎಂದಿನಂತೆ ಬುಧವಾರ ಕ್ರೀಡೆಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳನ್ನು ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಕೇಳಲಾಗತ್ತೆ. ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸುವ ಮೂಲಕ ನಮ್ಮೆಲ್ಲ ಪ್ರಿಯ ಶ್ರೋತೃಗಳು ಕೂಡ ಭಾಗವಹಿಸ್ಬೋದು ಅಲ್ವಾ? ಎಲ್ಲರೂ ಕೂಡ ರೆಡಿಯಾಗಿದ್ದೀರಾ? ಓಕೆ, ಆರಂಭದಲ್ಲಿ ಮೊದಲ ಪ್ರಶ್ನೆ ಯಾವುದು ಅಂತ ಅಂದರೆ, ಮೊದಲ ಪ್ರಶ್ನೆ ಕ್ರೀಡಾ ರಸಪ್ರಶ್ನೆ ಹೀಗಿದೆ. ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು? ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು ಎಂಬುದು ನನ್ನ ಪ್ರಶ್ನೆಯಾಗಿತ್ತು. ನಿಮ್ಮ ಉತ್ತರಗಳು ಯಾವುದಾಗಿರುತ್ತೆ ಅಂತ ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಉತ್ತರಗಳು ಬರ್ತಾ ಇರಲಿ. ಅಷ್ಟರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ ಕಾಯ್ತಾ ಇದೆ, ಬನ್ನಿ ಕೇಳೋಣ.

0: पहले कोई विदेश से आता था तो वहाँ के इंफ्रास्ट्रक्चर का गुणगान करता रहता था, पर अब हमारे अपने देश के अटल सेतु देखिए, सुदर्शन सेतु, चिनाब रेल ब्रिज, बोगीबील पुल, अटल टनल देखिए, पंबन समुद्री पुल देखिए, ऐसा लगेगा मंजिल भी पास है और सफर भी है सुहाना।
1: 21वीं सदी का भारत आधुनिक इंफ्रास्ट्रक्चर के जिस नए युग में प्रवेश कर रहा है वो अभूतपूर्व है, अकल्पनीय है।
0: 12 साल विश्वास के, विकास के, जन कल्याण के।
2: ಸ್ಟುಡಿಯೊ ಸಮಯ 10:14:35. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ನಾನು ಕೇಳಿದಂತಹ ಪ್ರಶ್ನೆ ಹೀಗಿತ್ತು, ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು ಅಂತ. ಯಾರೆಲ್ಲ ಉತ್ತರಗಳನ್ನು ಆಯ್ಕೆಗಳನ್ನು ನೀಡಿಲ್ಲ, ಆದರೂ ಕೂಡ ನೋಡೋಣ ಅಂತ ಹೇಳಿ ಎಷ್ಟು ಜನ ಆಗ್ತಾರೆ ಗೊತ್ತಿರತ್ತೆ ಅಂತ ನೋಡಿದೆ. ಸಾಕಷ್ಟು ಉತ್ತರಗಳು ಕೂಡ ಬಂದು ತಲುಪಿದೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಮೋನಿಕಾ ಹಾಸನದಿಂದ ಕಳಿಸಿದ್ದಾರೆ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹೆಚ್.ಆರ್. ರುದ್ರಸ್ವಾಮಿ ಕಡದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಂಪಣ್ಣ ನ್ಯಾಮತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ಹುತ್ತ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ನೇವಿ ಡಿಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ ಕಳಿಸಿದ್ರೆ,

ಸುಭಾನ್ ಕೋರಿ, ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮಮತಾ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಕಳಿಸಿದ್ದಾರೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದರೆ, ಇನ್ನು ಹಾವೇರಿಯಿಂದ ಗೌರಮ್ಮ ಅವರು ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಆನಂದಕುಮಾರ್ ಅವರು ಕಳಿಸಿದ್ರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡಿಗೆಯಿಂದ ಮುರಳೀಧರ್, ಶಿವಮೊಗ್ಗದಿಂದ ಉಷಾ ಗಜೇಂದ್ರ ಬೆನಕಣಹಳ್ಳಿಯಿಂದ ಕಳಿಸಿದ್ದಾರೆ. ಕನ್ನಡದ ರೇಖಾ ಗಣೇಶ್ ಓಟಿ ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗದಿಂದ, ಇನ್ನು ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ ಕಳಿಸಿದ್ರೆ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಕಳಿಸಿದ್ದಾರೆ. ಇನ್ನು ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಕಳಿಸಿದ್ರೆ, ಶಾನ್ಭೋಗರ ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ ಹೊಳಗುಂದಿ ಹೂವಿನ ಹಡಗಲಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಶ್ರೀಶೈಲ ಎಆರ್ ಲೇಔಟ್ ಶಿವಮೊಗ್ಗ ಅವರು ಕೂಡ ಕಳಿಸಿದ್ದಾರೆ. ಇನ್ನು ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ, ಅದೇ ರೀತಿಯಲ್ಲಿ ವಿಶ್ವಾಸ್ ಸವಳಂಗದಿಂದ ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ, ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಹೊಸಕೆರೆಯಿಂದ. ಇನ್ನು ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಕಳಿಸಿದ್ರೆ, ಸದಾ ಶಿವಪ್ಪ ಮಣ್ಗಟ್ಟದಿಂದ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಇಂದ ಕಳಿಸಿದ್ರೆ, ರೋಹಿಣಿ ಘನತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹೊತ್ತ ಭದ್ರಾವತಿಯಿಂದ. ಇನ್ನು ಓಕೆ, ಚಿಕ್ಕೋಡಿ ತಾಲೂಕು ಜೋಡ ಕುರಳಿ ಲಗವಣ್ಣ ಎಂಡ್ರಾವಿ ಅವರು ಕೂಡ ಕಳಿಸಿದ್ದಾರೆ. ವಿಶ್ವ ಸವಳಂಗದಿಂದ ಶಾಂತಾಚಾರ್, ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಅದರೊಟ್ಟಿಗೆ ಒಂದು ಸಂದೇಶ ಕುರಿತು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬಿಟ್ಟಂಪಾಡಿ ದುಬಾಯಿಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಇನ್ನು ನಾನು ಕೇಳಿದಂತಹ ಪ್ರಶ್ನೆ ಹೀಗಿತ್ತು. ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು ಅಂತ, ಅದಕ್ಕೆ ಉತ್ತರ ಸಾಕ್ಷಿ ಮಲ್ಲಿಕ್ ಅಲ್ವಾ. ಅದರ ಕುರಿತು ಶಾಂತಾಚಾರ್ ಬಡಿಕೇರ್ ಅವರು ಕೂಡ ಕಳಿಸಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಸಾಕ್ಷಿ ಮಲ್ಲಿಕ್ ಅವರು 2016 ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ರಿಯೋ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 58 kg ವಿಭಾಗದಲ್ಲಿ ಅವರು ಪದಕವನ್ನು ಗೆದ್ದುಕೊಳ್ತಾರೆ. ಹಾಗಾಗಿ ಅವರಿಗೆ ಒಂದು ಈ ವಿಶ್ವ ಮಟ್ಟದಲ್ಲೇ ಒಲಿಂಪಿಕ್ಸ್ ಇತಿಹಾಸವನ್ನು ಕುರಿತು ಮಾತನಾಡೋದಾದರೆ, 2004 ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಮಹಿಳೆ ಓಕೆ ಫ್ರಿಸ್ಟೈಲ್ ಕುಸ್ತಿಯಲ್ಲಿ ಅಧಿಕೃತ ಕ್ರೀಡೆಯಾಗಿ ಪರಿಚಯಿಸಲಾಯಿತು ಅಂತಲೂ ಕೂಡ ಕಳಿಸಿದ್ದಾರೆ. ಶ್ರೋತೃಗಳ ಹೊಟ್ಟಿನಲ್ಲಿ ಇದು ಪದಕವನ್ನು ಗೆದ್ದಂತಹ ಮೊದಲ ಮಹಿಳೆ ಯಾರು ಅಂತ ಹೇಳಿದ್ರೆ ಸಾಕ್ಷಿ ಮಲ್ಲಿಕ್ ಅವರು. 2016 ರಿಯೋ ಒಲಿಂಪಿಕ್ಸ್ನಲ್ಲಿ 58 kg ವಿಭಾಗದಲ್ಲಿ ಅವರು ಲಿಫ್ಟ್ ಮಾಡಿರೋದ್ರಿಂದ ಅದನ್ನು ಗೆಲ್ತಾರೆ ಅಂತ ಹೇಳ್ಬೋದಾಗಿದೆ. ಈಗ ಎರಡನೇ ಪ್ರಶ್ನೆ ಹೀಗಿದೆ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹೈ ಪ್ಲೇಯರ್ ಅಂತ ಕರೆಯಲ್ಪಡುವಂತಹ ಕರ್ನಾಟಕದ ಆಟಗಾರ ಯಾರು? ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹೈ ಪ್ಲೇಯರ್ ಅಂತ ಕರೆಯಲ್ಪಡುವಂತಹ ಕರ್ನಾಟಕದ ಆಟಗಾರ ಯಾರು ಅಂತ ಹೇಳಿ ನನ್ನ ಪ್ರಶ್ನೆಯಾಗಿದೆ. ಇದಕ್ಕೆ ಆಯ್ಕೆಗಳನ್ನು ಕೂಡ ನೀಡ್ತಾ ಇದ್ದೇನೆ. ಮೊದಲು ಪವನ್ ಸೆಹ್ರಾವತ್, ಎರಡನೇ ಆಯ್ಕೆ ಸಿದ್ಧಾರ್ಥ್ ದೇಸಾಯಿ. ಹಾಗಾದರೆ ಯಾರು ಅಂತ ಹೇಳಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ಅಷ್ಟರಲ್ಲಿ ಮತ್ತೆರಡು ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ.

ಕೇಳುಗರೆ, ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಪ್ರೋ ಕಬಡ್ಡಿ ಲೀಗ್ ನಲ್ಲಿ ಹೈ ಪ್ಲೇಯರ್ ಅಂತ ಕರೆಯಲ್ಪಡುವಂತಹ ಜನಪ್ರಿಯ ಆಟಗಾರ ಯಾರು ಅಂತ ಹೇಳಿ ಪ್ರಶ್ನೆಯಾಗಿತ್ತು. ಮೊದಲ ಆಯ್ಕೆ ಪವನ್ ಸೆಹರಾವತ್, ಎರಡನೇ ಆಯ್ಕೆ ಸಿದ್ಧಾರ್ಥ್ ದೇಸಾಯಿ. ಯಾರಿರ್ಬೋದು ಅಂತ ಗೆಸ್ ಮಾಡಿ ಉತ್ತರವನ್ನ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481 5726260.

0: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
1: हमें गर्व है कि पिछले एक दशक में हमारी सेना तेजी से आत्मनिर्भरता की ओर कदम बढ़ा रही है।
0: 12 साल विश्वास के, विकास के, जन कल्याण के।
2: ಶ್ರೋತೃಗಳೇ, ಹತ್ತುಗಂಟೆ 29:40 ಆಗ್ತಾ ಇದೆ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹೈ ಪ್ಲೇಯರ್ ಅಂತ ಕರೆಯಲ್ಪಡುವಂತಹ ಜನಪ್ರಿಯ ಆಟಗಾರ ಯಾರು ಅಂತ ಹೇಳಲಾಯಿತು. ಪ್ಲೇಯರ್ ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಾಯ್ ಆಕಾಶವಾಣಿ ಗುಡ್ ಮಾರ್ನಿಂಗ್, ಫೈರಾಜ್ ಟೈಲರ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಇನ್ನು ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸಿದರೆ, ಮೋನಿಶಾ ಚೈತನ್ಯ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಶಾ ಚೈತನ್ಯ ತರೀಕೆರೆಯಿಂದ ಮೋನಿಕಾ ಹಾಸನದಿಂದ ಕಳಿಸಿದ್ದಾರೆ. ಓಕೆ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಕಳಿಸಿದರೆ, ಸದಾಶಿವಪ್ಪ ಮಂಡಘಟ್ಟ ಪವನ್ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟದಿಂದ ಕಳಿಸಿದ್ದಾರೆ. ಓಕೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ ಜೇಜ್ ಪಾಟೀಲ್ ಬಡಾವಣೆಯಿಂದ ಪವನ್ ಕುಮಾರ್ ಚಿಕ್ಕೋಡಿ ತಾಲೂಕು ಚೋಡ ಕುರಳಿ ಲಕ್ಕಮಣ್ಣ ಎಂಡ್ರಾವಿ ಅವರು ಕಳಿಸಿದರೆ, ಉಮೇಶ ಸಿರಿಗೆರೆ ದಾವಣಗೆರೆಯಿಂದ, ಎರಡು ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದಿರ್ಬೋದು ಅಂತಲೂ ಕೂಡ ಕಳಿಸಿದ್ದಾರೆ. ನೋಡಿ, ನಮ್ಮ ಶತ್ರುಗಳು ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರೆ ಹೇಳಬೇಕು ಅಂದರೆ, ಇನ್ನು ಹಂಪಣ್ಣ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆಯವರು ಕೂಡ ಕಳಿಸಿದ್ದಾರೆ. ಓಕೆ,

ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದಿರ್ಬೋದು ಅಂತಲೂ ಕೂಡ ಕಳಿಸಿದ್ದಾರೆ. ನೋಡಿ, ನಮ್ಮ ಶತ್ರುಗಳು ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರೇ ಹೇಳಬೇಕು ಅಂದರೆ, ಇನ್ನು ಹಂಪಣ್ಣ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆಯವರು ಕೂಡ ಕಳಿಸಿದ್ದಾರೆ. ಓಕೆ,

ಕೇಳುಗರೆ, ವಿದ್ಯುತ್ ವ್ಯತ್ಯಯದಿಂದ ಕಾರ್ಯಕ್ರಮದಲ್ಲಿ ಅಡಚಣೆಯಾಗಿದೆ, ಹಾಗಾಗಿ ವಿಷಾದಿಸ್ತೇವೆ. ಸ್ವಲ್ಪ ಹೇಗೋ ಪವರ್ ಕೈ ಕೊಡ್ತಾ ಇದೆ, ನೋಡೋಣ. ಈಗ ನಮ್ಮೆಲ್ಲ ಶೋತೃಗಳು ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಚಂದ್ರಿಕಾ ಶೇಷಚಲ ಹಾರ್ನಹಳ್ಳಿಯಿಂದ ಕಳಿಸಿದ್ದಾರೆ, ಗೌರಮ್ಮ ಹಾವೇರಿಯಿಂದ, ಸಿದ್ಧಾರ್ಥ ದೇಸಾಯಿ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಕಳಿಸಿದ್ರೆ, ಹೊನ್ನಪ್ಪ ಗೌಡ, ಶಾನ್ ಭೋಗರ, ಕೊಟ್ರೇಶ್, ಕವಿತಾ, ನಿರೀಕ್ಷಾ, ಅಭಿನಂದನ ಹೊಳಕುಂದಿ ಹೂವಿನ ಹಡಗಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮೋಹನ್ ರಾವ್ ಭದ್ರಾವತಿಯಿಂದ. ಶ್ರೋತೃಗಳೇ, ನಿಮ್ಮ ಹೆಸರನ್ನು ಕಳಿಸ್ತಿರಲ್ಲ, ಉತ್ತರವನ್ನಾದರೂ ಕೂಡ ಬ್ರಾಕೆಟಲ್ಲಿ ಹಾಕಿ ಕಳಿಸಿ, ಅಥವಾ ಒಂದು ಡಾಟರು ಹಾಕಿ ಕಳಿಸಿದ್ರೆ ನಿಮ್ಮ ಹೆಸರು ಯಾವುದು ಅಥವಾ ನಿಮ್ಮ ಉತ್ತರ ಯಾವುದು ಅಂತ ನಮಗೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಹ್ಯಾಪಿ ರಾಘವೇಂದ್ರ ಅಪ್ಪಾರ್ ಹುತ ಭದ್ರಾವತಿಯಿಂದ. ಇನ್ನು ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ, ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಇನ್ನು ಶಾಂತಾಚಾರ್ ಬಾಡಿಕೇರ್ ಕೊಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ಚಿಕ್ಕಮಗಳೂರಿನಿಂದ ಕಳಿಸಿದ್ರೆ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ್ ಹಿರೇಮಠ ಅವರು ಕೂಡ ಕಳಿಸಿದ್ರೆ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿಯಿಂದ ಕಳಿಸಿದ್ದಾರೆ, ದಾವಣಗೆರೆಯಿಂದ ಚಂದ್ರಿಕಾ ನೀಲಗೊಂಡಿಯವರು, ಅಜಯ್ ವಂಡ್ಕರ್ ಲೋಯರ್ ಹುತ್ತದಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದ್ರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ ಕಳಿಸಿದ್ದಾರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡಿಗಿಂದ, ರೇಖಾ ಗಣೇಶ್ ಓಟಿ ರಸ್ತೆ ಸಿಕೆಹಟ್ಟಿ ಶಿವಮೊಗ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ ಕಳಿಸಿದ್ದಾರೆ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಅದೇ ರೀತಿಯಲ್ಲಿ ಸುರೇಶ್ ಹೆಗಡೆ. ಓಕೆ, ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ, ಮಹೇಶ್ ಹೊಸೂರಿನಿಂದ ಕಳಿಸಿದರೆ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪುತ್ತೂರು ಬೆಟ್ಟಂಪಾಡಿ ಪ್ರತೀಕಾ, ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಕಳಿಸಿದ್ದಾರೆ, ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗದಿಂದ, ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕಳಿಸಿದ್ದಾರೆ, ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ಸರೋಜಾ ಜಯಶಂಕರ್ ಭದ್ರಾವತಿಯಿಂದ, ವಾಸುಕಿ ಸಾಗರ್ನಿಂದ, ಮೂಡಣದ ರಂಗು ತಂದಿದೆ ಹೊಸ ಆಶಯ, ಕತ್ತಲನುಸರಿಸಿ ಮೂಡಿವೆ ಶುಭೋದಯ ಹಕ್ಕಿಗಳ ಕಲರವ, ಮುದ ನೀಡಲಿ ಮನಕ್ಕೆ ಹಸನ್ಮುಖಿ ನಗು ತರಲಿ ಇಂದಿನ ದಿನ ಅಂತ ಹೇಳಿ ಸಂಗೀತ ವಿನಯ್ ಅವರು ಕೂಡ ಕಳಿಸಿದ್ದಾರೆ. ಇನ್ನು ವಿಶ್ವಾಸ ಉಣಂಗದಿಂದ ಸಂದೇಶವನ್ನು ಕಳಿಸಿದರೆ, ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗದಿಂದ ಕೀರಾಲಿಂಗ ಮುತ್ತಣ್ಣಪ್ಪ ಇಕ್ಕಳಕಿ ಶಿವಲಿಂಗ ಹಾಗೂ ವನಶಂಕರ ಇಕ್ಕಳಕಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಹಾಗಾದರೆ ಉತ್ತರ ಯಾವುದಾಗಿತ್ತು ಅಂತ ಹೇಳಿದ್ರೆ, ಮೊದಲ ಆಯ್ಕೆ ಇತ್ತಲ್ಲ ಪವನ್ ಸೆಹ್ರಾವತ್, ಆ ಒಂದು ಉತ್ತರ ಸರಿಯಾದಂತಹ ಉತ್ತರ. ಇಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಅದನ್ನೇ ಬರ್ತ್ ಕಳಿಸಿದ್ದಾರೆ, ನಾನು ಕೂಡ ಅದನ್ನೇ ಅಂದ್ಕೊಂಡಿದ್ದು. ಈ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹೈ ಪ್ಲೇಯರ್ ಎಂದು ಖ್ಯಾತರಾಗಿರುವಂತಹ ಆಟಗಾರ ಪವನ್ ಕುಮಾರ್ ಸೆಹ್ರಾವತ್ ಅಂತ, ಇವರು ಮೂಲತಃ ದೆಹಲಿಯವರಾದರೂ ಕೂಡ ಕರ್ನಾಟಕದ ಹೆಮ್ಮೆಯ ತಂಡವಾದಂತಹ ಬೆಂಗಳೂರು ಬುಲ್ಸ್ ಪರ ಆಡಿ ಭಾರಿ ಯಶಸ್ಸನ್ನು ಗಳಿಸಿದ್ದರಿಂದ ಹೆಸರಿನಿಂದ ಕೂಡ ಅವರನ್ನು ಕರೀತಾರೆ. ಹಾಗಾಗಿ ಒಂದು ಜನಪ್ರಿಯ ಆಟಗಾರ ಅಂತ ಹೇಳಿ ನಾವು ಪವನ್ ಕುಮಾರ್ ಸೆಹ್ರಾವತ್ ಇವರನ್ನು ಕರಿತೀವಿ.

ಅಂತ ಹೇಳಲಾಗತ್ತೆ. ಓಕೆ, ಇನ್ನು ಅದೇ ರೀತಿಯಲ್ಲಿ ಕಳಿಸಿದರೆ ಪ್ರೊ ಕಬಡ್ಡಿಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾದಂತಹ ಬೆಂಗಳೂರು ಬುಲ್ಸ್, ಓಕೆ, ಅವರು ಕೂಡ ಅದೇ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಅವರು ಕೂಡ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಮೂರನೇ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಪದಕ ಗೆದ್ದಂತಹ ಮೊದಲ ಭಾರತೀಯ ಯಾರು, ಮೊದಲ ಭಾರತೀಯ ಯಾರು ಎಂಬುದು ನನ್ನ ಪ್ರಶ್ನೆಯಾಗಿತ್ತು. ಆಯ್ಕೆಗಳು ಬೇಕಾಗತ್ತಾ? ನೋಡೋಣ ಉತ್ತರಗಳು ಹೇಗೆ ಬರುತ್ತೆ ಅಂತ. ಉತ್ತರಗಳು ಸ್ವಲ್ಪ ಗೊಂದಲ ಆಯಿತು ಅಂತ ಹೇಳಿದ್ರೆ, ಒಂದು ಹಾಡಿನ ನಂತರ, ಹಾಡಿನ ನಂತರ ನಾನು ಕೂಡ ಕ್ಲೂ ಕೊಡ್ತೇನೆ ಅಂತ ಹೇಳ್ತಾ ಆಯ್ಕೆಗಳನ್ನು ಕೊಡ್ತೇನೆ. ನೋಡೋಣ, ನಮ್ಮ ಶ್ರೋತೃಗಳೆಲ್ಲರೂ ಕೂಡ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನ ಮಾಡಲಿ. ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಪದಕ ಗೆದ್ದಂತಹ ಮೊದಲ ಭಾರತೀಯ ಯಾರು, ಭಾರತೀಯ ಯಾರು ಅಂತ ಹೇಳಿ, ಮಹಿಳೆ ಆ ರೀತಿ ಏನೋ ಹೇಳ್ತಾ ಇಲ್ಲ ನಾನು, ಭಾರತೀಯ ಯಾರು ಅಂತ ಕೇಳ್ತಾ ಇದ್ದೀನಿ. ಹಾಗಾದರೆ ಯಾರು ಯಾರು ಅಂತ ಹೇಳಿಬಿಟ್ಟು ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527206000 ಉತ್ತರಗಳು ಬಂದು ತಲುಪ್ತಾ ಇರಲಿ. ಅಷ್ಟರಲ್ಲಿ ಮತ್ತೆರಡು ಹಾಡುಗಳನ್ನು ಕೇಳಿ ವಾಪಸ್ ಬರೋಣ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮಕ್ಕೆ.

ಕೇಳುಗರೆ ಆಯ್ಕೆಗಳನ್ನ ನೀಡ್ತೇನೆ. ಒಲಿಂಪಿಕ್ಸ್ ನಲ್ಲಿ ಬಾಕ್ಸಿಂಗ್ ಪದಕ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತ, ಮೊದಲ ಆಯ್ಕೆ ವಿಜೇಂದರ್ ಸಿಂಗ್ ಅಂತ, ಎರಡನೇ ಆಯ್ಕೆ ಮೇರಿ ಕೋಮ್ ಅಂತ. ಭಾರತೀಯ ಯಾರು, ಮೊದಲ ಭಾರತೀಯ ಯಾರು ಇರ್ಬೋದು ಅಂತ ಗೆಸ್ ಮಾಡಿ ಉತ್ತರಗಳನ್ನ ಕಳಿಸಿ.

ಸ್ಟುಡಿಯೋ ಸಮಯ 10:50 ಆಗಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಈ ದಿನ ಕ್ರೀಡೆಗೆ ಸಂಬಂಧಪಟ್ಟಂತಹ ರಸ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಇನ್ನು ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಹೀಗಿತ್ತು, ಒಲಿಂಪಿಕ್ಸ್ ನಲ್ಲಿ ಬಾಕ್ಸಿಂಗ್ ಪದಕ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತ ಹೇಳಿ ಆಯ್ಕೆಗಳನ್ನು ಕೂಡ ನೀಡಲಾಯಿತು. ಮೊದಲ ಆಯ್ಕೆ ವಿಜೇಂದರ್ ಸಿಂಗ್, ಎರಡನೇ ಆಯ್ಕೆ ಮೇರಿ ಕೋಮ್. ಯಾರಿರ್ಬೋದು ಅಂತ

0: ಗ್ರಾಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ ಮೋನಿಶಾ ಚೈತನ್ಯ ತರೀಕೆರೆಯಿಂದ ಕಳಿಸಿದ್ರೆ ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಅಜಯ್ ವಣ್ಕಲ್ ಲೋಯರ್ ಹುತ್ತ ಭದ್ರಾವತಿಯಿಂದ ನೇವಿ ಡಿಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ ಚಂದ್ರಿಕಾ ಶೇಷಾಚಲ ಹಾದನಹಳ್ಳಿಯಿಂದ ಕಳಿಸಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕಳಿಸಿದ್ರೆ ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗದಿಂದ ಕೀರಾಲಿಂಗ ಮುತ್ತಣ್ಣಪ್ಪ ಇಕ್ಕಳಿಕ್ಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕ್ಕಿ ಅವರು ಕೂಡ ಕಳಿಸಿದ್ದಾರೆ. ಇನ್ನು ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರದಿಂದ ಕಳಿಸಿದ್ರೆ ಮಹೇಶ್ ಹೊಸೂರಿನಿಂದ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗುಳಘೋಡ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕ್ ಹಿರೇಮಠರು ಇನ್ನು ಗೌರಮ್ಮ ಅವರು ಹಾವೇರಿಯಿಂದ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಲಕಮಣ್ಣ ಹೆಂಡ್ರಾವಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಕಳಿಸಿದ್ರೆ ಇನ್ನು ಶಿವಮೊಗ್ಗ ಕೃಷಿನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕೂಡ ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಹಂಪಣ ನ್ಯಾಮ್ತಿಯಿಂದ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ವಿಶ್ವ ಸೌಳಂಗದಿಂದ ಕಳಿಸಿದ್ದಾರೆ. ಓಕೆ, ಸಂಗೀತ ವಿನಯ್ ಬ್ಯಾಡ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜೇಂದ್ರ ಓಕೆ ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಲದಿಂದ ಸರಿತಾ ಶಿವಮೊಗ್ಗದಿಂದ ಕಳಿಸಿದ್ರೆ ಓಕೆ ಉಮೇಶ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್ ನನಗೆ ಕ್ರಿಕೆಟ್ ಬಿಟ್ಟು ಬೇರೆ ಆಟಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ ಉಮೇಶ ಸಿರಿಗೆರೆ ಅವರೇ. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಕೂಡ ಕಳಿಸಿದ್ರೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಯಾವುದಾಗಿತ್ತು ಉತ್ತರ ಅಂತ ನೋಡೋದಾದರೆ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಪದಕ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಮೊದಲ ಆಯ್ಕೆ ಹೀಗಿತ್ತು ವಿಜೇಂದರ್ ಸಿಂಗ್, ಎರಡನೇ ಆಯ್ಕೆ ಮೇರಿ ಕೋಮ್. ಹಾಗಾದ್ರೆ ಯಾವುದಾಗಿತ್ತು ಉತ್ತರ ಹೇಳಿ ನೋಡೋಣ. ಓಕೆ, ಒಲಿಂಪಿಕ್ಸ್ನಲ್ಲಿ ಭಾರತೀಯ ಪದಕ ಗೆದ್ದುಕೊಟ್ಟಂತಹ ಮೊದಲ ಬಾಕ್ಸರ್ ವಿಜೇಂದರ್ ಸಿಂಗ್ ಅವರು 2008 ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಮಿಡಲ್ ವೇಟ್ 75 kg ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದು ಈ ಐತಿಹಾಸಿಕ ಸಾಧನೆಯನ್ನು ಮಾಡ್ತಾರೆ. ಹಾಗೆಯೇ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಅಂತ ಅಂದರೆ ಬಾಕ್ಸರ್ ಎಂಬ ಹೆಗ್ಗಳಿಕೆಯನ್ನು ಮೇರಿ ಕೋಮ್ ಅವರಿಗೆ ಸಲ್ಲತ್ತೆ. ಅಂದರೆ ಇವರು 2012 ಲಂಡನ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ ಪ್ಲೇವೇಟ್ ಅದನ್ನು ವಿಭಾಗದಲ್ಲಿ ಒಂದು ಕಂಚಿನ ಪದಕವನ್ನು ಗೆದ್ದುಕೊಳ್ತಾರೆ. ಅಂದರೆ ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು, ಮೊದಲ ಭಾರತೀಯ ಯಾರು ಅಂತ. ಇಬ್ಬರೂ ಕೂಡ ಭಾರತೀಯರೇ, ಅದರಲ್ಲೂ ಕೂಡ ಭಾರತೀಯರು, ಅದಕ್ಕೆ ಪುರುಷ ಅಥವಾ ಮಹಿಳೆ ಅಂತ ಹೇಳಲಿಲ್ಲ. ಯಾವರು ಭಾರತೀಯರಲ್ಲಿ, ಮಹಿಳೆಯರಲ್ಲಿ ಅವರು ಸೆಕೆಂಡ್ ಮೇರಿ ಕೋಮ್ ಅವರು ಬರ್ತಾರೆ. ಮೊದಲು ಯಾರು ತಗೊಂಡಿರೋದು ಭಾರತೀಯರಲ್ಲಿ ಅಂತ ಅಂದರೆ ವಿಜೇಂದರ್ ಸಿಂಗ್ ಅವರು ತೆಗೆದುಕೊಂಡಂತಹದ್ದು. ಗೊತ್ತಾಯ್ತಲ್ಲ ಶ್ರೋತೃಗಳೇ, ಈಗ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ.
1: ಪತಾ ಹೈ ಜೋ ನಾರ್ಥ್ ಈಸ್ಟ್ ಕಭಿ ದೂರ್ ಲಗ್ತಾ ಥಾ ವೋ ಹಮಾರೆ ದಿಲೋ ಕೆ ಔರ್ ಕರೀಬ್ ಆ ಗಯಾ ಹೈ ಪಿಛ್ಲೆ 12 ಸಾಲೋ ಮೇ ಜಬ್ ಸೆ ನಾರ್ಥ್ ಈಸ್ಟ್ ಕೆ ನ್ಯಾಷನಲ್ ಹೈವೆ ಕಿ ಲಂಬಾಯಿ ಬಢ್ಕರ್ 16,200 kilometers ಹುಯಿ ಹೈ ಸಿಕ್ಕಿಂ ಔರ್ ಅರುಣಾಚಲ್ ಕೋ ಪಹಲಿ ಬಾರ್ ಏರ್ ಕನೆಕ್ಟಿವಿಟಿ ಮಿಲಿ ಹೈ ತಬ್ ಸೆ ನಾರ್ಥ್ ಈಸ್ಟ್ ಸೆ ದೂರಿಯಾ ಘಟಿ ಹೈ
2: ನಾರ್ಥ್ ಈಸ್ಟ್ ಅಬ್ ದೂರ್ ನಹೀ ರಹಾ

0: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
1: हमें गर्व है कि पिछले एक दशक में हमारी सेना तेजी से आत्मनिर्भरता की ओर कदम बढ़ा रही है।
0: 12 साल विश्वास के, विकास के, जन कल्याण के।
2: ಶ್ರೋತೃಗಳೇ, ಮೂರು ಪ್ರಶ್ನೆಗಳನ್ನು ಕೇಳಲಾಯಿತು. ಮೂರು ಪ್ರಶ್ನೆಗಳನ್ನು ಕೂಡ ಅನೇಕ ಶ್ರೋತೃಗಳು ಕೂಡ ಉತ್ತರಗಳನ್ನು ಸರಿಯಾಗಿ ಕಳಿಸಿದ್ದರ. ಕೆಲವೊಬ್ಬರು ಮಾತ್ರ ಸ್ವಲ್ಪ ಗೊಂದಲ ಇತ್ತು, ಆದರೆ ಪ್ರಯತ್ನ ಮಾಡೋದು ಮುಖ್ಯ ಆಗತ್ತೆ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಒಂದು ಗೀತೆ ಮುಡಿ ಬರ್ತಾ ಇದೆ. ನಂತರದಲ್ಲಿ ಈ ಕಾರ್ಯಕ್ರಮವು ಕೂಡ ಮುಕ್ತಾಯ ಆಗೋತೆ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಒಂದು ಗೀತೆಯೊಂದಿಗೆ ಮುಕ್ತಾಯ ಆಗಿ ನಂತರ 11 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ. ಶ್ರೋತೃಗಳ, ನಿಮ್ಮ ನೀವು ಕಳಿಸಿರುವಂತಹ ಪತ್ರದ ಮೂಲಕ ಕಳಿಸಿರುವಂತಹ ನಿಮ್ಮ ಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಅಂತ ಹೇಳ್ತಾ, ಇದುವರೆಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ಅದೇ ರೀತಿಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ಶ್ರೋತೃ ಬಳಗದವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದ ಅಂತ ತಿಳಿಸ್ತಾ, ಎಷ್ಟೊತ್ತು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿಇ.

ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದಿತು. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 655 ಕಿಲೋ ಹರ್ಟ್ಸ್ ನಲ್ಲಿ ಮೂಡಿ ಬರುತ್ತಿರುವಂತಹ ಕಾರ್ಯಕ್ರಮಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಆಗ್ತಾ ಇದೆ. ನಿಮ್ಮ ಮೆಚ್ಚಿನ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಪತ್ರಾಧಾರಿತ ಕಾರ್ಯಕ್ರಮ ಅಲ್ವಾ. ಅನೇಕ ಶ್ರೋತೃಗಳು ಕೂಡ ಪ್ರೀತಿಯಿಂದ ಪತ್ರಗಳನ್ನ ಕಳಿಸುವ ಮೂಲಕ ತಮಗೆ ಇಷ್ಟವಾದಂತಹ ಗೀತೆಗಳನ್ನ ಪ್ರಸಾರ ಮಾಡಿ ಅಂತ ಆತ್ಮೀಯವಾಗಿ ಬರ್ತ್ ಕಳಿಸಿದ್ದಾರೆ. ನೋಡೋಣ ಇವತ್ತು ನನ್ನ ಕೈಗೆ ಸಿಗುವಂತಹ ಹಾಡುಗಳು ಯಾವುದು ಅಂತ. ಅದೇ ರೀತಿಲಿ ಯಾರೆಲ್ಲ ಪತ್ರಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಶ್ರೋತೃಗಳೇ, ಮೊದಲಿಗೆ ನನ್ನ ಕೈಗೆ ಸಿಕ್ಕಿರುವಂತಹ ಪತ್ರಗಳು, ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೋಧನ ಹೊಸಹಳ್ಳಿಯಿಂದ ಬೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್, ಜಗದೀಶ್ವರ್, ಚಾರ್, ಸುಬ್ರಹ್ಮಣಿ, ವಿಜಯ್, ರಾಜಣ್ಣ, ನಳಿನಿ, ಸತೀಶ್, ನೇತ್ರಾ, ನಟರಾಜ್, ಅಮೃತ, ರಮೇಶ್, ಸುಭಾನ್ ಕೋರಿ, ಚಂದ್ರಿಕಾ, ಮಂಡಿಕಲ್ಲು, ಓಕೆ, ಜಗದಾಂಬಿಕಾ, ಹಂಸವೇಣಿ, ಅಬೀದ್, ಇವರೆಲ್ಲರೂ ಕೂಡ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾವ ಹಾಡು ಅಂತ ಹೇಳ್ತೇನೆ, ಅದಕ್ಕೂ ಮುನ್ನ ಕಳಿಸಿದ್ದಾರೆ ನಿಲಯದ ನಿರ್ದೇಶಕರು ಆಕಾಶವಾಣಿ ಮೆಚ್ಚಿನ ಚಿತ್ರಗೀತೆ ವಿಭಾಗಕ್ಕೆ ಸಹೃದಯ ನಿರೂಪಕರಿಗೆ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ನಮನಗಳು. ಪ್ರಕೃತಿಯ ಹಸಿರು ಸಿರಿಯಲ್ಲಿ ನಳನಳಿಸುವ ಪಕ್ಷಿ ಗಿಳಿರಾಮ, ಕೆಂಪು ಕೊಕ್ಕು ಹಸಿರು ಮೈಯಿಂದ ಕಂಗೊಳಿಸುವ ಆಕಾರವನ್ನ ಸೃಷ್ಟಿಸಿರುವ ದೇವರ ವರದಾನ. ಗಿಳಿ ಅಂದ ತಕ್ಷಣ ನಮಗೆ ಅದರ ಧ್ವನಿ ಮೈ ರೋಮಾಂಚನಗೊಳಿಸಿ ಮುದ್ದಿಸುವಂತಹ ಆಸೆ ಚಿಗುರುಳಿಯುತ್ತೆ. ನಾವು ಹಾಡುವ ಮಾತು ಅನುಕರಿಸಿ ರಾಗ ಹಾಕಿ ಮಾತನಾಡುವ ಧ್ವನಿಯಂತೆ ಅಭಿನಯಿಸುವ ಬಣ್ಣ ಬಣ್ಣದ ಗಿಳಿಗಳಂತೆ ಈ ಗಿಳಿರಾಮ. ಈ ಗಿಳಿರಾಮನನ್ನ ನಿದರ್ಶನವಾಗಿಟ್ಟುಕೊಂಡು ಹಾಡುವ ನಲ್ಲ ನಲ್ಲಿಯ ಸಂಜ್ಞೆಯ ಹಾಡಿನ ಚಿತ್ರ ಮಿಸ್ಟರ್ ರಾಜ ಒಂದು ಪೀಠಿಕೆಯನ್ನ ಹಾಕಿದ್ದಾರೆ ಅವರು ಇಷ್ಟಪಟ್ಟಂತಹ ಗೀತೆಗೆ. ಓಕೆ, ಮಿಸ್ಟರ್ ರಾಜ ಚಿತ್ರದಿಂದ ಕಿನ್ನರ ಲೋಕದ ಗಿಣಿಯೇ ಹಾಡನ್ನ ನಮ್ಮೆಲ್ಲರಿಗಾಗಿ ಪ್ರಸಾರ ಮಾಡಿ ಅಂತ ಪತ್ರವನ್ನ ಕಳಿಸಿದ್ದಾರೆ ಶ್ರೋತೃಗಳಿಗೆ. ಹಾಗಾದ್ರೆ ನಮ್ಮ ಪತ್ರವನ್ನು ಕಳಿಸಿದಂತಹ ಬೋಪಾ ವೆಂಕಟೇಶ್, ಹೊಸಕೋಟೆ ತಾಲೂಕು ಬೋಧನ ಹೊಸಹಳ್ಳಿ, ಆ ಎಲ್ಲ ಶ್ರೋತೃಗಳು ಕೂಡ, ಅನೇಕ ಶ್ರೋತೃಗಳ ಹೆಸರು ಇದೆ ಕೇಳಿಕರ ಅವರ ಕುಟುಂಬದವರು ಹಾಗೆ ಅನೇಕ ಶ್ರೋತೃಗಳ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಇವರೆಲ್ಲರಿಗಾಗಿ ಈಗ ಮಿಸ್ಟರ್ ರಾಜ ಚಿತ್ರದಿಂದ ಕಿನ್ನರ ಲೋಕದ ಗಿಣಿ ಹಾಡು ಕೇಳಿ ಆನಂದಿಸಿ.

ಸ್ಟುಡಿಯೋ ಸಮಯ 11:08:20 ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮವನ್ನ, ಅದು ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, ಅದರಲ್ಲೂ ಪತ್ರಾಧಾರಿತವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ ಇದಾಗಿದೆ. ಶ್ರೋತೃಗಳೇ, ನೆಕ್ಸ್ಟು ಸಿಕ್ಕಿರುವಂತಹ ಪತ್ರ ಯಾವುದು ಅಂತ ಹೇಳಿದ್ರೆ, ನಲ್ಲೂರಿನಿಂದ ದೀಪಕ್ ಅಂದರೆ ಜನಾರ್ದನ್ ಅಂತಾನು ಕೂಡ ಅವ್ರ ಹೆಸರು ಕೂಡ, ದೀಪಕ್ ಅವರು ಪತ್ರವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಎಲ್ಲರಿಗೂ ಕೂಡ ಶುಭೋದಯ, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತಲೂ ಕೂಡ ಕಳಿಸಿದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪುಟ್ಟ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಿಗಳೇ ಅಂತಲೇ ಹೇಳ್ಬೋದಾಗಿದೆ. ಓಕೆ, ಇನ್ನು ಅವರು ಕಳಿಸಿದ್ದಾರೆ ನಮಗೆ ರಾಜ್ಕುಮಾರ್ ಸಿನಿಮಾದ ಯಾವುದಾದ್ರೂ ಕೂಡ ಹಾಡನ್ನು ಹಾಕಿ, ಅದರಲ್ಲೂ ಕೂಡ ಬೊಂಬೆ ಹೇಳುತ್ತೈತೆ, ಆ ಹಾಡು ಹಾಕಿದರೆ ತುಂಬ ಖುಷಿಯಾಗತ್ತೆ ಅಂತಲೂ ಕೂಡ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷವಾಗಿ ಕೂಡ ಕಳಿಸಿದ್ದಾರೆ, ಇವರ ಮುಂದಿನ ತಿಂಗಳು ಅವರು ಅಂದರೆ ಇವರು ಡೇಟ್ ಹಾಕಿರೋದ ಪ್ರಕಾರ ನೆಕ್ಸ್ಟ್ ಮಂತ್ ಅವರು ಮದುವೆ ವಿವಾಹ ಆಗ್ತಾ ಇದ್ದಾರಂತೆ. ಅರ್ಪಿತಾ ಅನ್ನೋರ ಜೊತೆಗೆ ಅವರಿಗೂ ಕೂಡ ಒಂದು ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾ ವಿವಾಹ ವಾರ್ಷಿಕೋತ್ಸವವನ್ನು ಚೆನ್ನಾಗಿ ಆಚರಿಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅಡ್ವಾನ್ಸ್ ಆಗಿ ವಿಶಸ್ನ ತಿಳಿಸ್ತಾ, ಅದೇ ರೀತಿಯಲ್ಲಿ ಚಂದ್ರಕಲಾ, ರುದ್ರೇಶ್, ರೂಪ, ಜಯಪ್ಪ, ಪುಷ್ಪ, ಪ್ರಕಾಶ್ ಇವರೆಲ್ಲರಿಗಾಗಿ ನಮ್ಮೆಲ್ಲರಿಗಾಗಿ ಒಂದು ಹಾಡನ್ನ ಕಳಿಸಿ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಇವರಿಗಾಗಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅಭಿನಯದ ಬೊಂಬೆ ಹೇಳುತ್ತೈತೆ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಕೇಳೋಣ.

ಶ್ರೋತೃಗಳೇ, ಈಗ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರ ಸಿಕ್ಕಿದೆ. ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಶ್ಯಾಮ್ಲಾ ಅಶ್ವಿನಿ ಆನಂದ್ ಮನ್ವಿತ್ ಅವರು ಮೆಚ್ಚಿರುವಂತಹ ಹುಚ್ಚ ಚಿತ್ರದ ಹಾಡು ಈಗ ನಿಮಗಾಗಿ.

ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಇದುವರೆಗೆ ಮೂಡಿ ಬರ್ತಾ ಇದೆ. ಸಮಯ ಆಗ್ತಾ ಇದೆ 11:41:42. ಶ್ರೋತೃಗಳೇ, ಈಗ ಪತ್ರವನ್ನ ನನ್ನ ಗೆಳೆಯರಾದ ಹನುಮಂತಪ್ಪ ಮಡಿವಾಳ ರಬೋಪ ವೆಂಕಟೇಶ್ ಓಕೆ ನಿಲಯದ ನಿರ್ದೇಶಕರಿಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಮಾಡುವಂತಹ ನಮಸ್ಕಾರಗಳು. ಈ ಪತ್ರ ಬರೆಯಲು ಕಾರಣ ಏನಂದ್ರೆ, ನಮಗಾಗಿ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಕವಲೆರಡು ಕುಲ ಒಂದು ಚಿತ್ರದ ಯಾರಲ್ಲೂ ಹೇಳಬೇಡ ಎಂಬ ಗೀತೆಯನ್ನು ನನ್ನ ಗೆಳೆಯರಾದ ಹನುಮಂತಪ್ಪ ಮಡಿವಾಳ ಬೋಪ ವೆಂಕಟೇಶ್ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಮತ್ತು ಎಲ್ಲ FM ಕೇಳುಗರಿಗೆ ತಪ್ಪದೇ ಪ್ರಸಾರ ಮಾಡಿ ಅಂತ ಕಳಿಸಿದ್ದಾರೆ. ಇವರಿಗಾಗಿ ಈಗ ಮೂಡಿ ಬರ್ತಾ ಇದೆ SJ ಅವರ ಧ್ವನಿಯಲ್ಲಿ ಈ ಗೀತೆ.

ಶ್ರೋತೃಗಳೇ, ಈಗ ಮತ್ತೊಂದು ಚಿತ್ರದ ಗೀತೆ. ಉಮೇಶ ಸಿರಿಗೆರೆ, ಗೌರಮ್ಮ ಹಾವೇರಿ ಹಾಗೂ ಸಾಕಷ್ಟು

ಪಾತ್ರಗಳು ಚಿಕ್ಕಪ್ಪ, ಶಾರದಾ, ಹನುಮಂತಪ್ಪ, ಮಡಿವಾಳರ್, ಸುಭಾನ್ ಕೋರಿ, ಹಂಪ ಸಾಗರ, ಹೊನ್ನೂರಲ್ಲಿ ಚಂದ್ರಿಕಾ ನೇಲಗುಂಡಿ, ನಾಗರಾಜ್ ಬಿ ಕಲಬುರ್ಗಿ, ಆನಂದ್ ಸುಲೆಪೇಟೆ, ಇವರೆಲ್ಲರೂ ಕೂಡ ಇಷ್ಟಪಡುವಂತಹ ಹಾಡು ಈಗ ಮೂಡಿ ಬರ್ತಾ ಇದೆ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಈ ಒಂದು ಗೀತೆ.

ಶ್ರೋತೃಗಳೇ, ಸಾಕಷ್ಟು ಶ್ರೋತೃಗಳು ಅವರ ಮೆಚ್ಚಿನ ಗೆಳೆಯರು ಎಲ್ಲರ ಹೆಸರುಗಳನ್ನು ಬರೆದು ಅನೇಕ ಪತ್ರದಲ್ಲಿ ಎಲ್ಲರೂ ಕೂಡ, ಯಾಕಂದರೆ ಆಕಾಶವಾಣಿ ಬಳಗ ಅಂದ್ರೆ

0: ಅದೇ ರೀತಿಯಲ್ಲಿ ಒಬ್ಬರು ರಿಕ್ವೆಸ್ಟ್ ಪತ್ರವನ್ನು ಬರೆಯೋದರ ಜೊತೆಗೆ ತಮ್ಮ ಸ್ನೇಹಿತರ ಹೆಸರುಗಳನ್ನು ಕೂಡ ಬರೀತಾ ಹೋಗ್ತಾರೆ. ಈಗ ಉದಾಹರಣೆಗೆ ಉಮೇಶ್, ಸಿರಿಗೆರೆ, ರಕ್ಷಿತ್, ಗಣೇಶ್, ಭಾರತಿ, ಶರತ್, ಇವರೆಲ್ಲರಿಗಾಗಿ ಈ ಹಾಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಶ್ರೋತೃಗಳು ಕೂಡ ಒಂದು ಫ್ಯಾಮಿಲಿ ಫ್ಯಾಮಿಲಿ ಥರ ಇದ್ದಾರೆ, ಕುಟುಂಬದವರು. ನನಗೊಬ್ಬರಿಗೆ ಹಾಡು ಬೇಡ, ಎಲ್ಲರೂ ಕೂಡ ಕೇಳಲಿ ಅಂತ ಹೇಳಿ ಕೂಡ ರಿಕ್ವೆಸ್ಟನ್ನು ಸಾಕಷ್ಟು ಜನ ಕಳಿಸಿದ್ದಾರೆ. ಇನ್ನೊಂದು ಶ್ರೋತೃಗಳೇ, ನೀವು ಮೆಚ್ಚಿದಂತಹ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಪತ್ರಗಳನ್ನು ಕಳಿಸಿರ್ತೀರ, ಅದರಲ್ಲಿ ಒಂದು ಹಾಡು ರಿಕ್ವೆಸ್ಟ್ ಮಾಡೋದಕ್ಕಿಂತ ನೀವು ಪತ್ರ ಬರೀತಿರಲ್ಲ, ಒಂದು ಎರಡು ಮೂರು ಹಾಡುಗಳನ್ನು ಹಾಕಿ. ಯಾಕಂದರೆ ಕೆಲವೊಮ್ಮೆ ನಮ್ಮ ಒಂದು ಸ್ಟುಡಿಯೋದಲ್ಲಿ ಪ್ಲೇ ಸ್ಟೋರ್ನಲ್ಲಿ ಅದು ಲಭ್ಯವಿಲ್ಲದೆ ಇದ್ದಾಗ ಆ ಹಾಡನ್ನು ನಾವು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಈ ಮೂಲಕನೂ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪತ್ರವನ್ನು ಕಳಿಸುವಾಗ ನೀವು ಎರಡರಿಂದ ಮೂರು ಹಾಡುಗಳನ್ನು ಕಳಿಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಅನೇಕ ಶ್ರೋತೃಗಳು ಕೂಡ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಉದಾಹರಣೆಗೆ ಪ್ರೇಮಕ್ಕೆ ಸೈ ಈ ಒಂದು ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಒಂದು ನಮ್ಮ ಒಂದು ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿಲ್ಲ. ಉದಾಹರಣೆಗೆ ಕೊಡ್ತಾ ಇರೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಡುಗಳು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಎರಡು ಮೂರು ಹಾಡುಗಳನ್ನು ಅಥವಾ ಬೆಳಗ್ಗೆನಾರು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿರುತ್ತೆ, ನೆನ್ನೆನಾದರೂ ಕೂಡ ಪ್ರಸಾರ ಆಗಿರುತ್ತೆ. ಹಾಗಾಗಿ ಎರಡು ಮೂರು ಹಾಡುಗಳನ್ನು ನೀವು ಬರೆದು ಕಳಿಸಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಪ್ಲೇ ಸ್ಟೋರ್ನಿಂದ ಅದನ್ನು ನಾವು ಪ್ರಸಾರ ಮಾಡ್ತೇವೆ ಅಂತ ನಿಮ್ಮ ಗಮನಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಮಂಗಳವಾರ ಗಾದೆಗಳ ಕಾರ್ಯಕ್ರಮ, ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಇರೋದಿಲ್ಲ. ಹಾಗಾಗಿ ಸೋಮವಾರ ಬುಧವಾರ ಅವರಿಗೂ ಕೂಡ ನಿರೂಪಕರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ಈ ಮೂಲಕ ಆ ನಿರೂಪಕರ ಪರವಾಗಿಯೂ ಕೂಡ ಕೇಳ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಡುಗಳನ್ನು ನೀವು ಪತ್ರವನ್ನು ಬರೆಯುವಾಗ ಒಂದು ಹಾಡುಗಳನ್ನು ಬರೆದು ಕಳಿಸ್ಬೇಡಿ, ಎರಡರಿಂದ ಮೂರು ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿ ಕಳಿಸಿ, ಅದರಲ್ಲಿ ಒಂದು ಹಾಡನ್ನು ಪ್ಲೇ ಮಾಡಲಾಗತ್ತೆ ಅಂತ ಈ ಮೂಲಕ ನಿಮಗೆ ಸೂಚಿಸ್ತಾ ಇದ್ದೀನಿ. ಶ್ರೋತೃಗಳೇ, ನೀವು ಕೂಡ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂತ ಹೇಳಿದ್ನಲ್ಲ, ಒಂದು ಹಾಡನ್ನು ಮಾತ್ರ ಕಳಿಸ್ಬಿಡಿ, ಎರಡು ಮೂರು ಹಾಡುಗಳನ್ನು ಲೈನ್ಗಳನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೂಡ ಕೇಳಬೇಕು ಅನಿಸಿದರೆ, ನಿಲಯದ ನಿರ್ದೇಶಕರು ನಿಮ್ಮ ನನ್ನ ಹಾಡು ನನ್ನ ಆಯ್ಕೆ ಆಕಾಶವಾಣಿ ಜೆ ಪಿ ಎಸ್ ಕಾಲೋನಿ ಭದ್ರಾವತಿ ಪಿನ್ಕೋಡ್ ಸಂಖ್ಯೆ 577302ಕ್ಕೆ ನೀವು ಪತ್ರವನ್ನು ಕಳಿಸಿದರೆ ಖಂಡಿತವಾಗಿಯೂ ಕೂಡ ಪ್ಲೇ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ದಿನದ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ.
1: ಜಾನ್ತೆ ಹೋ ದೋಸ್ತೋ, ಜಿಸೆ ಹಮ್ ಸಿರ್ಫ್ ಚಿಲ್ ಚಿಲಾತಿ ಧೂಪ್ ಕಹತೆ ಥೆ, ಆಜ್ ಉಸಿ ಧೂಪ್ ಸೆ ಹಮ್ ಅಪನಿ ಛತೋ ಪರ್ ಊರ್ಜಾ ಬನಾ ಲೇತೆ ಹೈ. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
2: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
1: 12 साल

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸೇವಾ ಮಾಹಿತಿ, ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿದರೇಕೊಪ್ಪ ವಾಸಿ ಗಣೇಶ್ ನಾಯಕ್ ಎಂಬ 40 ವರ್ಷದ ವ್ಯಕ್ತಿ ಮಾರ್ಚ್ 4ರಂದು ಶಿರಾಳಕೊಪ್ಪದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಸುಮಾರು 5 ಅಡಿ 5 ಇಂಚು ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣವನ್ನು ಹೊಂದಿದ್ದಾರೆ. ಮನೆಯಿಂದ ತೆರಳುವಾಗ ಇವರು

ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ನೀಲಿ ಬಣ್ಣದ ಶರ್ಟ್ ಅನ್ನು ಧರಿಸಿರುತ್ತಾರೆ. ಗಣೇಶ್ ನಾಯಕ್ ಎಂಬ 40 ವರ್ಷದ ವ್ಯಕ್ತಿಯ ಸುಳಿವು ಸಿಕ್ಕಲಿ ಕೂಡಲೇ ಶಿರಾಳಕೊಪ್ಪ ಪೊಲೀಸ್ ಠಾಣೆ ಇವರನ್ನ ಸಂಪರ್ಕಿಸಬಹುದಾಗಿದೆ. ಅಥವಾ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 8-7-2-2-9-8-3-3-1-0. ಮತ್ತೊಮ್ಮೆ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ, 8-7-2-2-9-8-3-3-1-0. ಮಂಜುನಾಥ್ ಡಿ ಎಂಬ 40 ವರ್ಷದ ವ್ಯಕ್ತಿಯು ಶಿವಮೊಗ್ಗದಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ದುಂಡು ಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದಾರೆ. ಕಾಣೆಯಾದಾಗ ಇವರು ಗಿಳಿ ಹಸಿರು ಬಣ್ಣದ ತುಂಬುತೋಳಿನ ಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಮಂಜುನಾಥ್ ಡಿ ಎಂಬ 40 ವರ್ಷದ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲೆ ಕೂಡಲೇ ಜಯನಗರ ಪೊಲೀಸ್ ಠಾಣೆ ಇವರಿಗೆ ಮಾಹಿತಿಯನ್ನು ನೀಡಬೇಕಾಗಿ ಕೋರಲಾಗಿದೆ. ಅಥವಾ ಸಂಪರ್ಕಿಸಬೇಕಾದಂತಹ ದೂರವಾಣಿ ಮೊಬೈಲ್ ಸಂಖ್ಯೆ ಹೇಗಿದೆ? 9-4-8-0-8-0-3-3-0-0. ಅಥವಾ ಎಸ್ಟಿಡಿ ದೂರವಾಣಿ ಸಂಖ್ಯೆ ಹೇಗಿದೆ? 2-6-1-4-1-6. ಎಸ್ಟಿಡಿ ಕೋಡ್ ಸಂಖ್ಯೆ 0-8-1-8-2. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 KHz ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 11:38. ಈಗ ಒಂದು ಮಧುರವಾದಂತಹ ಭಾವಗೀತೆಯನ್ನ ಕೇಳೋಣ. ದರಾ ಬೇಂದ್ರೆಯವರ ಕವನ.

ಭಾವಗೀತೆಯನ್ನ ಇದುವರೆಗೆ ಆಲಿಸಿದಿರಿ ಆಕಾಶವಾಣಿ ಭದ್ರಾವತಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಿಳುವಾಲದ ಶ್ರೀಮತಿ ನಾಗಮ್ಮ ಮತ್ತು ತಂಡದವರಿಂದ ಹಸಿ ಪದವನ್ನು ಆಲಿಸೋಣ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಡೂರು ತಾಲೂಕು ಬಿಳುವಾಲದ ಶ್ರೀಮತಿ ನಾಗಮ್ಮ ಮತ್ತು ತಂಡದವರಿಂದ ಹಸೆ ಪದವನ್ನ ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ ಶೇಕಡ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟ್ರದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.

0: ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾಕ್ಟರ್ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದ್ದು ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು, ಮತ್ತೆ ಎಂಪ್ಲಾಯರು, ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷರಿ ಯಾರಿದ್ದಾರೆ, ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದ್ರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡು ಇದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ನೀವು ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವ್ರಿಗೆ 1 ಟೈಮ್ ಬೆನಿಫಿಟ್, 15,000 ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12ರಿಂದ 18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5ರು, ಬಿಜೆಪಿ 2ರು ಮತ್ತು ಜೆಡಿಎಸ್ 1ರನ್ನು ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಸರಿಯಾಗಿ 12:05:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: Juanita Bejara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂತ ಯುವತಿ ಕಣ್ಮರೆ, ಆಟ ಆಡ್ತಿದ್ದಂತಹ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಮನುಷ್ಯರನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂತ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯ್ತು, ನಾಪತ್ತೆಯಾದ್ರು ಕಾಣೆಯಾದ್ರು ನಮಗೆ ಏನು ಅದರಿಂದ ಅಂತ ಅನ್ಕೊಂಡು ನಾವು ನಿರ್ಲಕ್ಷ್ಯವನ್ನ ತೋರುವಂತದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನ ಅಪಹರಿಸಿ ಇನ್ನೊಂದು ಊರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳ ಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡ ಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳ ಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳ ಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ. ಅದಾಗುತ್ತಾನೆ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿಂದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ, ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ, ಹೀಗೆ ಹಲವಾರು ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನ ತೋರಿಸಿ ಈ ದಂಧೆಕೋರರು ಅವರನ್ನ ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನ ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನ ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ. ಊಟ, ಹಸಿವು ಎಂದು ಹೊಟ್ಟೆಯನ್ನು ಉಜ್ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನ ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನ ಛೇದನ ಮಾಡಿ, ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂತ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನ ಭಿಕ್ಷಾಟನೆ ಮಾಡಿ ತಂದು ಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ, ತಿಂಡಿ ನೀರುಗಳನ್ನ ನೀಡದೆ ಸತಾಯಿಸುತ್ತಾರೆ. ಮೈ ತುಂಬ ಹೊಡೆದು

ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನ ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂತ ಅಂಶವೆಂದರೆ, ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನ ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನ ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನ ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ, ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನ ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ, ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು, ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ, ಕಾಂಕ್ರೀಟ್ ಕಟ್ಟಡಗಳನ್ನ ನಿರ್ಮಿಸುವಲ್ಲಿ ಮಹಿಳೆಯರನ್ನ ಬಳಸಿಕೊಳ್ತಾರೆ. ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ಅಂದ್ರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂತಹ ವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನ ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನ ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನ ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂತಹ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನ ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹು ದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನ ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬಯಿಯ ಕೆಂಪು ದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನ ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗ ದಾನಕ್ಕಾಗಿ ಕಣ್ಣು, ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದ್ರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನ ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೂ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ.

ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ, ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ, ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನ ಗಮನಿಸ್ತಾ ಇರ್ತಾರೆ. ಗಿಡುಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನ ಪಟಾಯಿಸುವುದಿಲ್ಲ. ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನವನ್ನ ಸೂಕ್ಷ್ಮವಾಗಿ ಗಮನಿಸುವಂತದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನ, ಆ ಪ್ರದೇಶದ ವಿಚಾರಗಳನ್ನ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ, ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ ಎಲ್ಲಿಂದಲೋ ಕದ್ದು ತನ್ನಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗ್ಲೂ ಪಕ್ಕದ ಮನೆಗೆ ಬಂದಂತವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂತದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನ ಉಂಟು ಮಾಡುವಂತಹ ಬಾಧಕವಾದಂತಹ ವಿಚಾರವನ್ನ ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನ ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು, ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನ ಬಳಸಿಕೊಳ್ಬೇಕು. ಬಗಲ್ ಮೇ ದುಶ್ಮನ್ ಹೇ ಅಂದ್ರೆ, ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು, ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆ ತರಲು ಹೇಳಿದ್ದಾರೆ ಎಂದಾಗ, ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನ ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನ, ಮಾರ್ಗದರ್ಶನವನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರ್ ಅನ್ನ ತಿಳಿಸಿ, ಬಂದಂತಹ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗ್ಲು ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನ ಅಥವಾ ಮನೆಯಲ್ಲಿರುವವರನ್ನ ದೋಚುವುದು, ಪಟಾಯಿಸುವಂತಹ ಕಾರ್ಯವನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದ್ರು ಕೂಡ, ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು, ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡವರಿಗೆಲ್ಲ ಮೊಬೈಲ್ ನಂಬರ್

ನೀಡಬಾರದು, ಅಪರಿಚಿತರನ್ನು ನಂಬಬಾರದು, ಅವರ ಮಾತಿಗೆ ಮರುಳಾಗಬಾರದು, ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂತ ಕೆಲಸವನ್ನ ಮಾಡಬಾರದು. ಯಾಕಂತಂದ್ರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬಾ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು ಹಾಗೂ ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಈ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನ ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗ್ಲೂ ಮಹಿಳೆ ತನ್ನ ಶಕ್ತಿಯನ್ನ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಬಹುದು. ಹೆಣೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನ ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವು ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನ ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದ್ರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಇದು ವರ್ಷ ಇಡೀ 24 ಗಂಟೆನು ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ. ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನ ಮಾಡಿದ್ರೆ ಅವರು ಖಂಡಿತವಾಗ್ಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನ ಪ್ರತಿಸ್ಪಂದನೆಯನ್ನ ತೋರಿಸ್ತಾರೆ. ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನ ಕಂಡಾಗ ನಾವು ಈ ನಂಬರಿಗೆ 1098 ಚೈಲ್ಡ್ ಲೈನ್ ನಂಬರ್ ಅನ್ನ ಉಪಯೋಗಿಸಬಹುದು. ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನ ಕಂಡಾಗ ಅವರಿಗೂ ಕೂಡ ಹೆಲ್ಪ್ ಲೈನ್ ಇದೆ. ಇದರ ಸಂಖ್ಯೆ 1091 1091. ಈ ಸಂಪರ್ಕ ಸಂಖ್ಯೆಯನ್ನ ಬಳಸಿಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನ ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನ ಪಡ್ಕೊಳ್ಬಹುದು. ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ ಲೈನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟ್, ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ. ಈ ಎಲ್ಲವನ್ನ ನಾವು ಅರಿತುಕೊಳ್ಬೇಕು ಹಾಗೂ ಬಳಸಿಕೊಳ್ಬೇಕು. ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ. ಆದ್ರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ, ಒಂದು ಪ್ರದೇಶದ, ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ. ಊರಿಗೆ ಬಂದಂತಹ ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನ ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನ ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನ ಮಾಡಿದ್ರೆ ಇಂತಹ ಸಮಸ್ಯೆಗಳನ್ನ ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು.
ಹಾಗೇನೆ ಇಂತಹ ಸಮಾಜದ

0: ದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವಂತಹ ಕಾನೂನುಗಳು ನಮ್ಮಲ್ಲಿ ಜಾರಿ ಆಗ್ಬೇಕು. ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನ ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆಯು ಜಾರಿಗೆ ಬರಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇರುತ್ತಾರೆ ಎನ್ನುವ ಮಾತೊಂದಿದೆ. ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಕಾಯಿಲೆ ಬರುವುದಕ್ಕೆ ಮುಂಚೆನೆ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವು ತಿಳಿದುಕೊಳ್ಳೋಣ, ಇತರರಿಗೆ ತಿಳಿಸೋಣ. ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ.
1: ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ ಐದು

ಕೇಳುಗರೆ, ನಮ್ಮ ನಿಲಯದಿಂದ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಇಂದು ಸಂಜೆ 6:51 ಶಾಂತಿಸಾಗರ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶಾಂತಿಸಾಗರ ಮೀನುಮರಿ ಪಾಲನಾ ಕೇಂದ್ರದ ಚಟುವಟಿಕೆಗಳ ಕುರಿತು ಕೇಂದ್ರದ ಮಾಲೀಕರಾದ ಶ್ರೀ ಗೋವಿಂದ ರಾಜು ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ, ಪರಿಸರ ಗೀತೆ ಮೂಡಿಬರಲಿದೆ.

0: ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ PCOD, PCOS, PMOS ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ PMOS. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ PCOD, PCOS ಅಥವಾ PMOS ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ YP ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ PCOD, PCOS ಮತ್ತು PMOS ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ TK ಅವರೊಂದಿಗಿನ ಸಂದರ್ಶನದಲ್ಲಿ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಅಂದ್ರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ.

0: ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
1: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನ್ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು, ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆ ಇಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು PCOS ಅಂತ, ಇವಾಗ ಅದನ್ನ PMOS ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚೆ PCOD ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ PCOS ಅಂತ ಮಾಡಿ ಆಮೇಲೆ ಇವಾಗ PMOS ಅಂತ ಮಾಡ್ಬಿಟ್ಟಿದ್ದಾರೆ. PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದ್ದೇನಕ್ಕೆ ಅಂತಂದ್ರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ PMOS ಅಂತ ಮಾಡಿದ್ದಾರೆ, ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದೆನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರುವಂತದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದು ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ FSH ಆಗ್ಲಿ, ಇವೆಲ್ಲಾನೂ ಅಬ್ನಾರ್ಮಲ್ ಆಗಿರುತ್ತೆ ಇವಾಗ PMOS
0: ಅಲ್ಲಿ. PMOS ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನ ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನ ಮಾರ್ಪಾಟ ಆಗತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
1: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ. ಮನುಷ್ಯರು ಸುಮಾರು 1000 ವರ್ಷದಿಂದ ಏನ್ ಆಹಾರ ತಗೊಂತಾ ಇದ್ರು, ಯಾವ ತರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರ್ಲಿ, ಅದರಿಂದ ಉತ್ಪತ್ತಿ ಆಗಿರುವಂತ ಆಹಾರ ಸೇವನೆ ನಾವು ಮಾಡೋದಿರ್ಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರ್ಲಿ, ಅದೆಲ್ಲ ಮಾರ್ಪಡೆ ಆಗ್ಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡ್ಬೇಕಾದ್ರೂ ನಮಗೆ ಪ್ರೊಸೆಸ್ಡ್ ಫುಡ್ ಅಂದ್ರೆ ಅದೇ ಆಹಾರ ನಮ್ಮ ಪ್ಲೇಟ್ ಅಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದ್ ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
0: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು, ತಾವು ಹೇಳ್ತಾ ಇದ್ರಲ್ಲ ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡತ್ತವಾಗ. ಈಗ PMOS ಈ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
1: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನು ಉಷ್ಣ ಇರ್ಬೋದು, ಅದರಿಂದ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲಾರ್ಗು ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡುವಂತದ್ದು ಪರಿಸ್ಥಿತಿ, ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನು ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡುದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೇ ಇರೋದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರತ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ

0: ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
1: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮ್ಗೆ ಏನು ಸಮಸ್ಯೆ ಆಗಬಾರ್ದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದಿದ್ನ ನಾವ್ ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡ್ಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೇ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬೆಳೆಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಹಿಂಗ್ ಇಷ್ಟು ಎಕ್ಸಸೈಸ್ ಮಿನಿಮಮ್ ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 ಕಿಲೋಮೀಟರ್ ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೋ ಆ ಪ್ರಾಬ್ಲಮ್ ಇರೋದ್ರಿಂದ
1: ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ತಪ್ಪು ತಪ್ಪಾಗಿ ತಿಳುವಳಿಕೆ ತಾವು ಹೇಳಿದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರ್ಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
0: ಸಿಂಪಲ್ ಆಗಿ ನೀವು ಯಾರಾದ್ರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದ್ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದ್ರೆ ಅವ್ರ ಸ್ಕಿನ್ ಅಲ್ಲಿರುವಂತ ಪ್ರಾಬ್ಲಮ್ಮು, ಫೇಸ್ ಅಲ್ಲಿರೋ ಪಿಂಪಲ್ಸು, ಇಲ್ಲ ಫೇಶಿಯಲ್ ಹೇರು, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲಾನೂ ಇದ್ರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವ್ರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರುವಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವ್ರಿಗೆ ಡಯಟ್ ಎಕ್ಸಸೈಸ್ ಎಲ್ಲ ಹೇಳಿ ಅವ್ರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್ ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೆ ಇರಲಿ ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋಂಥ ಡ್ಯಾಮೇಜ್ನ ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ.
1: ಸರ್, ಈಗೇನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು, ಆ ವಿಚಾರಗಳು ಏನ್ ಸಮಸ್ಯೆ ಇರತ್ತಾ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್ ಏನಿ ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ. ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮ್ಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರ್ಬೇಕು ಮತ್ತೆ ಮಕ್ಕಳಾಗ್ಬೇಕು ಅಂತ. ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ,
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ, ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ. ಸರ್, ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
1: ಇದುವರೆಗೆ PCOD PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನು

0: ತಿಳಿಸ್ಕೊಡ್ತಾರೆ ಡಾಕ್ಟರ್ ಗಾನವಿ ವೈಪಿ ಅವರು.
1: ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ ವೈಪಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
2: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
1: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕುತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ?
2: ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
1: ಆದ್ರೆ ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ ಈಗ ಬೊಜ್ಜಿನಿಂದ? ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ
2: ಡೆಫಿನೆಟ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು. ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕು ಕೂಡ ಈವನ್ 20-30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20-30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
1: ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ,
2: ತುಂಬಾ ಇಂಪಾರ್ಟೆಂಟ್.
1: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತದಾಗಿ ಇದ್ದಂತಹ ಸಮಸ್ಯೆ ಇವರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈಗ ಡಯಾಬಿಟಿಸ್ ಆಗಿರ್ಬೋದು ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರ ಬಂದ್ರೆ ಅವ್ರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
2: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡಕ್ ಆಗಲ್ಲ. ಅದರಿಂದನೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ,
1: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲ್ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದು.
2: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವ್ ಹೇಳಕ್ಕಾಗಲ್ಲ, ಬಟ್ ಡಯಟ್ ಕರೆಕ್ಟ್ ಆಗಿರ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
1: ಈಗ ಎಲ್ರು ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಗಳನ್ನೆಲ್ಲ, ಬೇಕರಿ ಫುಡ್ ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್ ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಯುವಕರು ಆಗ್ಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.
2: ಹೌದು,
1: ಅವರು ಹಿಂಗ್ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ?
2: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ

ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್ ಜಂಕ್ ಫುಡ್ ಎಲ್ಲ ತಿಂದಾಗ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆ ತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ

0: ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ. ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದ ಸ್ವಲ್ಪ ಇನ್ನು ಏನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು, ಏನೇ ತಿಂದ್ರು ಕೂಡ ಅಂತ ಹೇಳ್ತೀನಿ.
1: ಏನೇ ತಿಂದ್ರು ಕೂಡ ನಿಧಾನವಾಗಿ, ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನು ಕೂಡ ಇದು ಈ ಪ್ರಮಾಣ ಹೆಚ್ಚುತ್ತೆ.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವ್ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ ಬಂದಿದೆ. ಇದಕ್ ನಾವು GLP-1 ಅನಲಾಗ್ಸ್ ಅಂತ ನಾವ್ ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ. ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವ್ ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿಗ್ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ, ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೆಯ್ಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೆಯ್ಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
0: ಈಗ ಈ ಜಿಮ್ ಗಳಿಗೆ ಹೋಗ್ತಾರೆ, ಸಾಕಷ್ಟು ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
1: ಸೊ ಏನಂತಂದ್ರೆ ನಾವು ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಆಗ್ತೀವಿ. ಅಟ್ ಲೀಸ್ಟ್ ಪರ್ ಡೇ 45-60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
0: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
1: ಫಸ್ಟ್ ಆಫ್ ಆಲ್, ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಬಿಪಿ ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
0: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
1: ಹಾ, ಒಬೆಸಿಟಿ ಇಂದಾನೆ ಡಯಾಬಿಟಿಸ್ ಬರುತ್ತೆ.
0: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡತ್ತಾ, ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
1: ಲೈಕ್ ಒಬೆಸಿಟಿ ಇಂದ ಡಯಾಬಿಟಿಸ್
0: ಆಗ್ಬಹುದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
1: ಡಯಾಬಿಟಿಸ್ ಇಂದ ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೆಯ್ಟ್ ಲಾಸ್ ಆಗುತ್ತೆ. ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
0: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೆ ನಮ್ಗೆ ಸಾಕು, ಇದ್ರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
1: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದ್ 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದೇನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಒಂದ್ಸತಿ ಎದ್ ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನು ಕೂಡ ಹೆಲ್ಪ್ ಆಗುತ್ತೆ.
0: ಈ ಸೋಶಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮ.

0: ಹೌದು,
1: ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
0: ಲೈಕ್ ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್, ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸಿಕೊಂಡ್ರೆ ಒಳ್ಳೇದು.
1: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗ್ಲಿ ಅಥವಾ ಡಯಾಬಿಟಿಸ್ ಆಗ್ಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ ಗಳು ಮಾಡ್ತಾ ಇರಬೇಕು, ಅದು ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡು ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಒಬೆಸಿಟಿ ಆಗ್ಲಿ ಬೊಜ್ಜುತನ ಆಗ್ಲಿ ಇವು ಯಾವ ರೋಗಗಳಲ್ಲ,
0: ರೋಗಗಳು ಅಂತ ಹೇಳಕ್ಕಾಗಲ್ಲ.
1: ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತಿರಿ, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದ್ರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಾಯಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಆಕಾಶವಾಣಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅಂತೇಳಿ, ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನ ಜಾರಿಗೆರಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನ ಮಂತ್ರಿ ಉದ್ಯೋಗ

ಸೃಷ್ಟಿ ಕಾರ್ಯಕ್ರಮವನ್ನ ಆಗಸ್ಟ್ 2008ರಲ್ಲಿ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನ ಕೆವಿಐಸಿ ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ಕೆವಿಐಬಿಎಸ್ ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, ಡಿಐಸಿ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 2022-26ರವರೆಗಿನ 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನ 2026-27ರ ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿದೆ. ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹೊಸ ಸ್ವಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನ ಹೆಚ್ಚಿಸತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸತಕ್ಕಂಥದ್ದು. ನಾಲ್ಕನೇದಾಗಿ ಕುಶಲಕರ್ಮಿಗಳ ವೇತನಗಳಿರುವ ಸಾಮರ್ಥ್ಯವನ್ನ ಹೆಚ್ಚಿಸತಕ್ಕಂಥದ್ದು. ಐದನೇದಾಗಿ ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನ ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನ ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಹಾಯಧನವನ್ನ ಒದಗಿಸಲಾಗುತ್ತದೆ. ಈ ಸಹಾಯಧನವನ್ನ ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆ ಅಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ 25%-ಷ್ಟು ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನ ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದ್ರೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನ ಆಧರಿಸಿ 15%-35%-ಷ್ಟು ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನ ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ 95% ಮತ್ತು ಸಾಮಾನ್ಯ ವರ್ಗದವರಿಗೆ 90%-ಷ್ಟು ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ 5%-10%-ಷ್ಟು ಸ್ವಂತ ಕೊಡುಗೆಯನ್ನ ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನ ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನ 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು 10%-ಷ್ಟನ್ನು ನೀಡಬೇಕು. ಸರ್ಕಾರ 15%-ಷ್ಟು ಸಹಾಯಧನವನ್ನ ನೀಡುತ್ತದೆ. ಬ್ಯಾಂಕುಗಳು 90%-ಷ್ಟು ಸಾಲವನ್ನ ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು 10%-ಷ್ಟು ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು 25%-ಷ್ಟು ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 90%-ಷ್ಟು ಸಾಲವನ್ನ ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು 5%-ಷ್ಟು ಮತ್ತು ಸ್ವಂತ ಪಾಲನ್ನ ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು. ಸರ್ಕಾರವು 35%-ಷ್ಟು ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 95%-ಷ್ಟು ಸಾಲವನ್ನ ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂತ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನ ಬೆಂಬಲಿಸಿದೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ
ಪಿಎಂಇಜಿಪಿ ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕ

0: ಇರತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, ನಾಲ್ಕು ಮಸಾಲಾ ತಯಾರಿಕಾ ಘಟಕಗಳು, ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವುದನ್ನ ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, ಎರಡು ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಡ್ರೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆ ಅಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು kvicionline.gov.in PMEGPಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ಐಡಿ ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡಾ 15-30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನ ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಲಿಕ್ಕೆ ಯುವಕರು ಮುಂದೆ ಬಂದ್ರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲಾ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12ಕ್ಕೂ ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ದತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾ ಪೋಲ್ ದಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ಧ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ಧ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ಸಮಯ ಸರಿಯಾಗಿ 1:20:11. ಈಗ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಅಡುಗೆ ಆರೋಗ್ಯ ಮನೆ ಮತ್ತು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಲವಂಗ. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮೆಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ ಅವರಿಂದ.
5: ಆಕಾಶವಾಣಿ ಹಿಂದ್

0: ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯಂದೇ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯೂಶಲಿ ಗೊತ್ತಿರುತ್ತೆ ಎಲ್ಲರಿಗೂ ಈ ಚಟ್ನಿ ಮಾಡೋದು ಹೇಗೆ ಅಂತ, ಒಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಗೆ ಹೀಗೆ ಬಳಸಬಹುದು. ಆದ್ರೆ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರಲ್ಲಿ ಬಳಸುವ ಪ್ರತಿಯೊಂದು ಸಾಮಗ್ರಿಗಳೇನಿದೆ ಅವೆಲ್ಲವೂ ದೇಹಕ್ಕೆ ಆರೋಗ್ಯವನ್ನ ಕೊಡುವಂತದ್ದು. ಮತ್ತೆ ಮಕ್ಕಳು ಒಂದೇ ತರ ಮಾಡ್ತೀಯಾ ಈ ರಜದಲ್ಲಿ, ನಮಗೆ ತಿನ್ನೋಕೆ ವೆರೈಟಿ ಬೇಕು ಅಂತ ಕೇಳ್ತಾರಲ್ವಾ. ಹಾಗಾಗಿ ಅಡ್ಗೆ ಮನೆಯಲ್ಲೇ ಇರ್ತೀವಿ ಅಂತ ಕೆಲವು ಹೆಂಗಸರ ಅಭಿಪ್ರಾಯ ಇರುತ್ತೆ. ಮಕ್ಳಿಗೆ ರಜಾ ಇತ್ತು ಅಂದ್ರೆ ಬರೀ ಮುರತ್ತು ಅಡ್ಗೆ ಮನೆಯಲ್ಲೇ ಆಗ್ಬಿಡುತ್ತೆ, ಎಷ್ಟು ಮಾಡಿದ್ರು ಮುಗಿಯಲ್ಲ ಅಂತ. ಅಂತಹ ಸಂದರ್ಭಗಳಲ್ಲಿ ಬಹಳ ಬೇಗ ಆಗುವಂತಹ ಒಂದು ಚಟ್ನಿ ಇದು. ನೀವು ಒಂದೆರಡು ರೊಟ್ಟಿ ಮಾಡಿಬಿಟ್ಟು ಈ ಚಟ್ನಿ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಬ್ರೆಡ್ ಟೋಸ್ಟ್ ಜೊತೆಗೆ ಬೇಕಾದ್ರೂ ಕೊಡಬಹುದು, ಇಡ್ಲಿ ಜೊತೆ ಕೊಡಬಹುದು. ಅಂತಹ ಒಂದು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದು ತೆಂಗಿನಕಾಯಿಗೆ 60-70 ರೂಪಾಯಿ ರೇಟ್ ಆಗಿದೆ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿಯನ್ನ ಬಳಸದೆ ಗ್ಯಾಸ್ ಕೂಡ ಹೆಚ್ಚು ಬೇಕಾಗೋದಿಲ್ಲ, ಆ ರೀತಿಯಾದಂತಹ ಒಂದು ಚಟ್ನಿ ಅಂತ ಹೇಳಬಹುದು ಇದನ್ನ. ಇದರಲ್ಲಿ

ಬಳಸುವಂತಹ ಕೊತ್ತಂಬರಿ ಸೊಪ್ಪು, ಇದನ್ನ ನಾವು ಹೆಚ್ಚು ಕೊತ್ತಂಬರಿ ಸೊಪ್ಪಲ್ಲಿ ಮಾಡೋದು. ಈ ಕೊತ್ತಂಬರಿ ಸೊಪ್ಪು ನಮ್ಮ ರಕ್ತವನ್ನ ಶುದ್ಧೀಕರಿಸುತ್ತೆ. ಹಾಗೆ ನಿಯಮಿತವಾಗಿ ನಾವು ಕೊತ್ತಂಬರಿ ರಸವನ್ನ ಸೇವಿಸುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳನ್ನ ನಿವಾರಿಸಿ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಕೊತ್ತಂಬರಿ ಬೀಜ, ನಾವು ಧನಿಯಾ ಅಂತ ಏನು ಹೇಳ್ತೀವಿ, ಅದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸೋದಲ್ಲದೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಧನಿಯಾದಲ್ಲಿರುವಂತಹ ಔಷಧೀಯ ಗುಣವು ಮುಟ್ಟಿನ ಅಂದ್ರೆ ತಿಂಗಳ ಋತುಚಕ್ರದ ಸಮಯದಲ್ಲಿ ಬರುವಂತಹ ನೋವನ್ನ ಕಡಿಮೆ ಮಾಡಲಿಕ್ಕೆ ಹಾಗೂ ಅನಿಯಮಿತ ಋತುಚಕ್ರವನ್ನ ತಡೆಗಟ್ಟುತ್ತೆ. ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಇದು ತಡೆಗಟ್ಟುತ್ತೆ. ನಮ್ಮ ಹೆಣ್ಣು ಮಕ್ಕಳ ಪೀರಿಯಡ್ಸ್ ರೆಗ್ಯುಲರ್ ಆಗೋ ರೀತಿಯಲ್ಲಿ ಮಾಡುತ್ತೆ ಧನಿಯಾವನ್ನ ನಾವು ಹೆಚ್ಚು ಬಳಸೋದ್ರಿಂದ. ಹಾಗೆ ಇದರಲ್ಲಿ ಬಳಸುವಂತಹ ಬೆಳ್ಳುಳ್ಳಿ ರೋಗ ನಿರೋಧಕ ಅಂಶವನ್ನ ಹೆಚ್ಚಾಗಿ ಹೊಂದಿದ್ದು ಬಾಣಂತಿಯರಿಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಹಾಗಾಗಿ ನಾವು ಈ ಚಟ್ನಿಯನ್ನ ಬಾಣಂತಿಯರಿಗೂ ಕೂಡ ಯಾವುದೇ ಯೋಚನೆ ಇಲ್ಲದೆ ಕೊಡಬಹುದು. ಇದರ ನಿಯಮಿತವಾದ ಸೇವನೆಯಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಾಯಿಲೆಗಳ ಅಪಾಯವನ್ನ ಕೂಡ ತಡೆಗಟ್ಟಬಹುದು. ಈ ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. 1-2 ಕಟ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ಟಿದ್ರೆ 2 ಕಟ್ಟು ತಗೊಳ್ಳಿ, ದೊಡ್ಡ ಕಟ್ಟಿದ್ರೆ 1 ಕಟ್ ಸಾಕು. 6-8 ಎಸಳು ಬೆಳ್ಳುಳ್ಳಿ, 3-4 ಒಣಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, 1 ದೊಡ್ಡದಿದ್ರೆ 1 ಟೊಮೆಟೊ, ಇಲ್ಲ ಅಂದ್ರೆ ಸಣ್ಣದಿದ್ರೆ 2 ಟೊಮೆಟೊ,

0: ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯಂದೇ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯೂಶಲಿ ಗೊತ್ತಿರುತ್ತೆ ಎಲ್ಲರಿಗೂ ಈ ಚಟ್ನಿ ಮಾಡೋದು ಹೇಗೆ ಅಂತ, ಒಂದ್ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ ಹಾಗೆ ಹೀಗೆ ಬಳಸಬಹುದು. ಆದ್ರೆ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರಲ್ಲಿ ಬಳಸುವ ಪ್ರತಿಯೊಂದು ಸಾಮಗ್ರಿಗಳೇನಿದೆ ಅವೆಲ್ಲವೂ ದೇಹಕ್ಕೆ ಆರೋಗ್ಯವನ್ನ ಕೊಡುವಂತದ್ದು. ಮತ್ತೆ ಮಕ್ಕಳು ಒಂದೇ ತರ ಮಾಡ್ತೀಯಾ ಈ ರಜದಲ್ಲಿ, ನಮಗ್ ತಿನ್ನೋಕೆ ವೆರೈಟಿ ಬೇಕು ಅಂತ ಕೇಳ್ತಾರಲ್ವಾ. ಹಾಗಾಗಿ ಅಡ್ಗೆ ಮನೇಲೇ ಇರ್ತೀವಿ ಅಂತ ಕೆಲವು ಹೆಂಗಸರ ಅಭಿಪ್ರಾಯ ಇರುತ್ತೆ. ಮಕ್ಳಿಗೆ ರಜಾ ಇತ್ತು ಅಂದ್ರೆ ಬರೀ ಮೂರೊತ್ತು ಅಡ್ಗೆ ಮನೇಲೆ ಆಗ್ಬಿಡುತ್ತೆ, ಎಷ್ಟ್ ಮಾಡಿದ್ರು ಮುಗಿಯಲ್ಲ ಅಂತ. ಅಂತಹ ಸಂದರ್ಭಗಳಲ್ಲಿ ಬಹಳ ಬೇಗ ಆಗುವಂತಹ ಒಂದು ಚಟ್ನಿ ಇದು. ನೀವು ಒಂದೆರಡು ರೊಟ್ಟಿ ಮಾಡಿಬಿಟ್ಟು ಈ ಚಟ್ನಿ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಬ್ರೆಡ್ ಟೋಸ್ಟ್ ಜೊತೆಗೆ ಬೇಕಾದ್ರೂ ಕೊಡಬಹುದು, ಇಡ್ಲಿ ಜೊತೆ ಕೊಡಬಹುದು. ಅಂತಹ ಒಂದು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದು ತೆಂಗಿನಕಾಯಿಗೆ 60-70 ರೂಪಾಯಿ ರೇಟ್ ಆಗಿದೆ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿಯನ್ನ ಬಳಸದೆ ಗ್ಯಾಸ್ ಕೂಡ ಹೆಚ್ಚು ಬೇಕಾಗೋದಿಲ್ಲ, ಆ ರೀತಿಯಾದಂತಹ ಒಂದು ಚಟ್ನಿ ಅಂತ ಹೇಳಬಹುದು ಇದನ್ನ. ಇದರಲ್ಲಿ ಬಳಸುವಂತಹ ಕೊತ್ತಂಬರಿ ಸೊಪ್ಪು, ಇದನ್ನ ನಾವು ಹೆಚ್ಚು ಕೊತ್ತಂಬರಿ ಸೊಪ್ಪಲ್ಲಿ ಮಾಡೋದು. ಈ ಕೊತ್ತಂಬರಿ ಸೊಪ್ಪು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತೆ. ಹಾಗೆ ನಿಯಮಿತವಾಗಿ ನಾವು ಕೊತ್ತಂಬರಿ ರಸವನ್ನ ಸೇವಿಸುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ನಿವಾರಿಸಿ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಕೊತ್ತಂಬರಿ ಬೀಜ, ನಾವು ಧನಿಯಾ ಅಂತ ಏನ್ ಹೇಳ್ತೀವಿ, ಅದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸೋದಲ್ಲದೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡುತ್ತೆ. ಧನಿಯಾದಲ್ಲಿರುವಂತಹ ಔಷಧೀಯ ಗುಣವು ಮುಟ್ಟಿನ ಅಂದ್ರೆ ತಿಂಗಳ ಋತುಚಕ್ರದ ಸಮಯದಲ್ಲಿ ಬರುವಂತಹ ನೋವನ್ನ ಕಡಿಮೆ ಮಾಡಲಿಕ್ಕೆ ಹಾಗೂ ಅನಿಯಮಿತ ಋತುಚಕ್ರವನ್ನ ತಡೆಗಟ್ಟುತ್ತೆ. ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಇದು ತಡೆಗಟ್ಟುತ್ತೆ. ನಮ್ಮ ಹೆಣ್ಣು ಮಕ್ಕಳ ಪೀರಿಯಡ್ಸ್ ರೆಗ್ಯುಲರ್ ಆಗೋ ರೀತಿಯಲ್ಲಿ ಮಾಡುತ್ತೆ ಧನಿಯಾವನ್ನ ನಾವು ಹೆಚ್ಚು ಬಳಸೋದ್ರಿಂದ. ಹಾಗೆ ಇದರಲ್ಲಿ ಬಳಸುವಂತಹ ಬೆಳ್ಳುಳ್ಳಿ ರೋಗ ನಿರೋಧಕ ಅಂಶವನ್ನ ಹೆಚ್ಚಾಗಿ ಹೊಂದಿದ್ದು ಬಾಣಂತಿಯರಿಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಹಾಗಾಗಿ ನಾವು ಈ ಚಟ್ನಿಯನ್ನ ಬಾಣಂತಿಯರಿಗೂ ಕೂಡ ಯಾವುದೇ ಯೋಚನೆ ಇಲ್ಲದೆ ಕೊಡಬಹುದು. ಇದರ ನಿಯಮಿತವಾದ ಸೇವನೆಯಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಾಯಿಲೆಗಳ ಅಪಾಯವನ್ನ ಕೂಡ ತಡೆಗಟ್ಟಬಹುದು. ಈ ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. 1-2 ಕಟ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ಟಿದ್ರೆ 2 ಕಟ್ಟು ತಗೊಳ್ಳಿ, ದೊಡ್ಡ ಕಟ್ಟಿದ್ರೆ 1 ಕಟ್ಟು ಸಾಕು. 6-8 ಎಸಳು ಬೆಳ್ಳುಳ್ಳಿ, 3-4 ಒಣಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, 1 ದೊಡ್ಡದಿದ್ರೆ 1 ಟೊಮೆಟೊ, ಇಲ್ಲ ಅಂದ್ರೆ ಸಣ್ಣದಿದ್ರೆ 2 ಟೊಮೆಟೊ. ಬಾಣಂತಿಯರಿಗೆ ನಾವು ಟೊಮೆಟೊ ಕೊಡಲ್ಲ ಬೇಡ ಅನ್ನುವಂತವ್ರು ಟೊಮೆಟೊನ ಸ್ಕಿಪ್

0: ಒಂದು ಚಮಚ ಧನಿಯಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಜೀರಿಗೆ. ಈ ಎಲ್ಲ ಒಂದು ಸಾಮಗ್ರಿಗಳೇನ್ ಹೇಳಿದೆ, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಳ್ಳಿ, 6-8 ಬೆಳ್ಳುಳ್ಳಿ ಎಸಳು, ಒಣಮೆಣಸಿನಕಾಯಿ 3, ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ, ಧನಿಯಾ, ಉಪ್ಪು, ಜೀರಿಗೆ ಎಲ್ಲವನ್ನು ಹಾಕಿ ನೀರು ಸ್ವಲ್ಪ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ನಿಮ್ ಮುಂದೆ ಚಟ್ಪಟ್ ಚಟ್ನಿ ರೆಡಿ ಆಗಿರುತ್ತೆ. ಬೇಕು ಅಂದ್ರೆ ಮೇಲೆ ಒಗ್ಗರಣೆ ಕೊಡಬಹುದು, ಒಗ್ಗರಣೆ ಬೇಡ ಬೇಡ ಇದಕ್ಕೆ, ಹಾಗೆ ಚೆನ್ನಾಗಿರುತ್ತೆ. ಇದನ್ನ ಹಾಗೆ ಸವಿಲಿಕ್ಕೆ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಯಾವ್ದ್ರ ಜೊತೆಗೆ ಬೇಕಾದ್ರೂ ನಾವು ತಿನ್ನಬಹುದು. ಚಟ್ನಿ ಹೇಗಿತ್ತು ಅನ್ನೋದನ್ನ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು.
1: ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
2: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮತ್ತು ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನ ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಆಕಾಶವಾಣಿ ಭದ್ರಾವತಿ, ನೀವು ಕೇಳ್ತಾ ಇದ್ರ FM 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಈಗ ಸಮಯ 2 ಗಂಟೆ ಆಗ್ತಾ ಇದೆ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ ಯಜಮಾನ ಚಿತ್ರದ ಗೀತೆ. ಇದಕ್ಕೆ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್ ಅವರದು, ಕೇಳಿ ಬರುವಂತಹ ಸ್ವರ ರಾಜೇಶ್ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ. ಈ ಗೀತೆಗೆ ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆ, ಕೇಳಿಬರುವಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ.

ಸಂತೋಷ ಸುಖಮಯ ಸ

0: ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮಿ ಚುಮ್ಮಿ ಮೈ ತುಂಬಿದೆ
1: ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ ಅಲ್ವಾ ಸರಿ ಹಾಗಾದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಜಮಾನ ಚಿತ್ರದ ಗೀತೆ ಈ ಗೀತೆಗೆ ವಿ ಹರಿಕೃಷ್ಣನ್ ಅವರ ಸಂಗೀತ ಸಂಯೋಜನೆ ವಿಜಯ್ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ

ಗೀತೆಗಳನ್ನು ಕೇಳ್ತಾ ಇದ್ದೀರಿ ಅಲ್ವಾ? ಸೊ ಮುಂದಿನ ಗೀತೆ ಯುದ್ಧಕಾಂಡ ಚಿತ್ರದ ಗೀತೆ. ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಕೇಳಿಬರುವಂತಹ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ ಅವರ ಧ್ವನಿಗಳಲ್ಲಿ.

ಸುಂದರವಾದ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಹಾಗಾದ್ರೆ ಮುಂದಿನ ಗೀತೆ ಯುಗಪುರುಷ ಚಿತ್ರದ ಗೀತೆ. ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನ ಕೇಳೋಣ. 3 4 ಝುಂ ಝುಂ ಝುಂ ಝುಂ ಝುಂ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯುವರತ್ನ ಚಿತ್ರದ ಗೀತೆ. ಈ ಗೀತೆಗೆ ಸಂತೋಷ್ ಅರವಿಂದ್ ಅವರ ಸಂಗೀತ ಸಂಯೋಜನೆ, ಅರ್ಮಾನ್ ಮಾಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳಿದ್ರೆ ಇಂದು ಮಧ್ಯಾಹ್ನ 3 ಗಂಟೆಗೆ ಚಾರ್ಟ್ ಶೋ ಇದೆ. ಆ ಚಾರ್ಟ್ ಶೋಲಿ ಇಂದಿನ ನಮ್ಮ ನಿಮ್ಮ ಮಧ್ಯೆ ನಾನೊಂದು ಕೆಲವು ತರಲೆ ಪ್ರಶ್ನೆಗಳನ್ನು ಅಥವಾ ಬುದ್ಧಿಗೆ ಕೆಲಸ ಕೊಡುವಂತಹ ಪ್ರಶ್ನೆಗಳನ್ನು ನಿಮಗೆ ಆಗಿ ತಂದಿದ್ದೀನಿ. ಆ ಪ್ರಶ್ನೆಗಳಿಗೆ ತರಲೆ ಉತ್ತರಗಳು ಅಥವಾ ಸರಿಯಾದ ಉತ್ತರಗಳನ್ನು ನೀವು ನನಗೆ ಸಂದೇಶದ ಮೂಲಕ ಕಳಿಸ್ಬೇಕು. 3 ಗಂಟೆಗೆ ರೆಡಿಯಾಗಿರ್ತೀರಾ ಅಲ್ವಾ? ಆಕಾಶವಾಣಿ ಭದ್ರಾವತಿ, ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು, ಟೌನ್ಶಿಪ್ಗಾಗಿ ಭೂ ಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 1,44,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಜನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲ್ಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ಸಮಯ ಸರಿಯಾಗಿ 2:40. ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆಗೆ ಮೈಸೂರು ಅನಂತ ಸ್ವಾಮಿ ಅವರ ಧ್ವನಿಗಳಲ್ಲಿ ಕೇಳೋಣ, ಎಲ್ಲೇ ಇರು ನೀ ಎಂಬ ಗೀತೆಯನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದರಾ ಬೇಂದ್ರೆಯವರ ರಚನೆಗೆ ಇಂದುದಾರ್ ಎಚ್ ಪೂಜಾರವರ ಧ್ವನಿಗಳಲ್ಲಿ ಕೇಳೋಣ ಆ ಮುಖ ಈ ಮುಖ ಎಂಬ ಗೀತೆಯನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗೆ ಕಸ್ತೂರಿ ಶಂಕರ್ ಅವರ ಧ್ವನಿಗಳಲ್ಲಿ ಕೇಳೋಣ. ತೂರಿ ಬಾ ಜಾರಿ ಬಾ ಎಂಬ ಗೀತೆಯನ್ನು

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಗಳಲ್ಲಿ ಕೇಳೋಣ. ಹೇಳದಿದ್ದರೂ ನೀನು ಎಂಬ ಗೀತೆಯನ್ನು

ಆಕಾಶವಾಣಿ ಭದ್ರಾವತಿ ಆತ್ಮೀಯ ಕೇಳಿದ್ರೆ ಈಗ 3 ಗಂಟೆಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು 101.4 FM ರೇಡಿಯೋದಲ್ಲಿ ಇದನ್ನು ಕೇಳಬಹುದು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ 3 ಗಂಟೆಗೆ ಆಕಾಶವಾಣಿ ಭದ್ರಾವತಿಯಿಂದ ಚಾರ್ಟ್ ಶೋ ಇರುತ್ತೆ. ಇವತ್ತಿನ ಚಾರ್ಟ್ ಶೋ ಏನಿರ್ಬೋದು ಅಂತ ಕಾಯ್ತಾ ಇದ್ರಿ ಅಲ್ವಾ? ನಿಮಗೆ ಅವಾಗಲೇ ಹೇಳಿದೆ, ನಾನು ನಿಮಗೆ ಕೆಲವು ತರಲೆ ಪ್ರಶ್ನೆಗಳನ್ನು ಅಥವಾ ಬುದ್ಧಿಗೆ ಕೆಲಸ ಕೊಡುವಂತಹ ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ನೀವು ಒಂದು ಪದದಲ್ಲಿ ಉತ್ತರವನ್ನು ಕೊಡ್ಬೋದು. ಸೊ ಗೊತ್ತಾಗ್ತಿದೆ ಅಲ್ವಾ, ನಾನು ಪ್ರಶ್ನೆ ಕೇಳ್ತೀನಿ, ತರಲೆ ಪ್ರಶ್ನೆಗಳನ್ನು, ಅದಕ್ಕೆ ನೀವು ಉತ್ತರವನ್ನು ಕೊಡ್ತಾ ಹೋಗಬೇಕು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ ಆದ 9481527206 ತಮ್ಮ ಉತ್ತರಗಳನ್ನು ಸಂದೇಶಗಳ ಮೂಲಕ ಕಳಿಸ್ತಾ ಇರಬೇಕು. ಸರಿ, ಹಾಗಾದರೆ ಪ್ರಾರಂಭ ಮಾಡೋಣ. ಪ್ರಶ್ನೆ ಏನು ಅಂತ ಬರ್ಕೊಳ್ರಿ. ಕಾಲಿಲ್ಲ ಆದರೂ ಓಡುತ್ತದೆ, ಕಾಲಿಲ್ಲ ಅದಕ್ಕೆ ಆದರೂ ಸಹ ಓಡುತ್ತದೆ, ಅದು ಏನು? ಕಳಿಸ್ತೀರಲ್ಲ ಉತ್ತರ. ಕಾಲಿಲ್ಲ ಆದರೂ ಓಡುತ್ತದೆ, ಅದು ಏನು? ಗೊತ್ತಾಗ್ತಿದೆಯಲ್ಲ ಪ್ರಶ್ನೆ. ಸರಿ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ನನಗೆ ಸಂದೇಶಗಳ ಮೂಲಕ ಕಳಿಸ್ತಾ ಇರ್ರಿ. ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ.

ನೀವು ಕೇಳ್ತಾ ಇದ್ದೀರಾ 101.4 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಚಾರ್ಟ್ ಶೋ ಅಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಕಾಲಿಲ್ಲ ಆದ್ರೂ ಓಡ್ತದೆ ಏನು ಅಂತ ಕೇಳಿದ್ದೆ. ಕಷ್ಟ ಆಗ್ತಿದ್ಯಾ ಪ್ರಶ್ನೆ? ಕಷ್ಟ ಆಗ್ತಿಲ್ವಾ? ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ, ತುಂಬಾ ಈಸಿ ಇದೆ. 3-4 ಉತ್ತರಗಳು ಬರುತ್ತೆ. ಕಾಲಿಲ್ಲ ಆದ್ರೂ ಓಡುತ್ತದೆ ಏನು ಅಂತ ಬನ್ನಿ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ರೆ ಕೆಲವು ಸಂದೇಶಗಳನ್ನ ನೋಡ್ತಾ ಹೋಗೋಣ. ಭಾಗ್ಯಲಕ್ಷ್ಮಿ ಬೆಂಗಳೂರಿಂದ ಉತ್ತರವನ್ನ ಕಳಿಸಿರ್ತಾರೆ. ಮಲ್ಲಿಕಾರ್ಜುನ್ ಅವರು ಶಿಕಾರಿಪುರದಿಂದ, ಲತಾ ಜಗದೀಶ್ ಅರಳಿಹಳ್ಳಿಯಿಂದ ಉತ್ತರವನ್ನ ಕಳಿಸಿರ್ತಾರೆ. ರೇಖಾ ಅವರು ಬೆಂಗಳೂರಿನಿಂದ ಉತ್ತರವನ್ನ ಕಳಿಸಿರ್ತಾರೆ. ನಮಸ್ಕಾರ ಗಂಗಾಧರ್ ಸರ್, ಹೇಗಿದ್ದೀರಾ ಅಂತ ಕೇಳಿದ್ದಾರೆ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ನಿಮ್ಮ ತರಲೆ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳಿ ಉತ್ತರವನ್ನು ಕಳಿಸಿರ್ತಾರೆ. ಗಂಗಾಧರ್ ಸರ್ ಶುಭ ಮಧ್ಯಾಹ್ನ. ರಾಧಾ ಅವರು ನಿದಿಗೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಇವ್ರು ಯಾರು? ಹಾಯ್ ಸರ್, ಐ ಆಮ್ ಜ್ಯೋತಿಕಾ ಫ್ರಮ್ ಭದ್ರಾವತಿ ಅಂತ ಹೇಳಿ ಅವರು ಸಹ ಉತ್ತರವನ್ನು ಕಳಿಸಿರ್ತಾರೆ. ಒಬ್ಬೊಬ್ಬರು ಉತ್ತರ ಒಂದೊಂಥರ ಇದೆ. ಕೊನೆಯಲ್ಲಿ ಉತ್ತರಗಳು ಯಾವುದು ಸರಿ ಯಾವುದು ತಪ್ಪಿರ್ಬೋದು, ಎಲ್ಲದೂ ಸರಿ ಇದೆಯಾ ಅಂತ ನಾನು ನೋಡ್ತಾ ಹೋಗೋಣ. ಮತ್ತಾರು ಕಳಿಸ್ತಾ ಇದ್ದಾರೆ? ಸವಿತಾ ದೇವದಾರ್ ಶಿವಮೊಗ್ಗ ಅವರು ಕಳಿಸಿದ್ದಾರೆ. ಸುಮಾ ನಿರಂಜನ್ ಬೆನಕನಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಕಳಿಸ್ತಾ ಇರಿ, ಎಲ್ಲ ಉತ್ತರಗಳು ಸರಿಯಾಗಿದೆ. ನೋಡೋಣ ಯಾರು ಉತ್ತರ ಸರಿಯಾಗಿರುತ್ತೆ ಅಂತ. ಎಲ್ಲರ ಉತ್ತರವೂ ಸರಿ ಇರುತ್ತೆ, ಯಾಕೆಂದರೆ ನೀವು ತುಂಬ ಬುದ್ಧಿವಂತರಲ್ವಾ. ಸರಿ, ಆದರೂ ಹೇಳೇ ಬಿಡ್ತೀನಿ ಅಂತ ಹೇಳ್ರಿ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ. ಕಾಲಿಲ್ಲ ಆದರೂ ಓಡುತ್ತದೆ ಏನು ಅಂತ ನಾನು ನಿಮಗೆ ಕೇಳಿದ್ದೆ. ಕೆಲವರು ನೀರು ಅಂತ ಹೇಳಿದರೆ, ಕೆಲವರು ಗಡಿಯಾರ ಅಂತ ಹೇಳಿದರೆ, ಕೆಲವರು ನದಿ ಅಂತ ಹೇಳಿದರೆ, ಕೆಲವು ಹಾವು ಅಂತ ಹೇಳಿದರೆ, ಕೆಲವರು

ಕೆಲವರು ಮನಸ್ಸು ಅಂತ ಹೇಳಿದ್ದಾರೆ. ಗೀತಾ ಮಲಗೊಪ್ಪದಿಂದ ಸಹ ಉತ್ತರವನ್ನು ಕಳಿಸಿರ್ತಾರೆ. ಕಾಲಿಲ್ಲಾದರೂ ಓಡುತ್ತದೆ ಅನ್ನೋದಕ್ಕೆ ನೋಡಿ, ನೀರು ಓಡುತ್ತಂತೆ, ಗಡಿಯಾರ ಓಡುತ್ತಂತೆ, ನದಿ ಓಡುತ್ತಂತೆ, ಹಾವು ಓಡುತ್ತಂತೆ, ಮನಸ್ಸು ಓಡುತ್ತಂತೆ, ಯಾವ್ದು ಸರಿ ನೋಡ್ತಾ ಹೋಗೋಣ. ಮುಂದಿನ ಒಂದು ತರಲೆ ಪ್ರಶ್ನೆ ನಿಮಗಾಗಿ. ಬಾಯಿಲ್ಲ ಆದರೂ ಸಹ ಅದು ಮಾತಾಡುತ್ತೆ, ಬಾಯಿಲ್ಲ ಆದರೂ ಸಹ ಅದು ಮಾತಾಡುತ್ತೆ, ಉತ್ತರ ಏನಿರ್ಬೋದು ಅಂತ ತರಲೆ ಪ್ರಶ್ನೆಗೆ ನಿಮ್ಮ ಉತ್ತರ ನೋಡೋಣ. ಈಗೊಂದು ಸಂದೇಶ ಬಂದಿದೆ, ಅವ್ರು ನೋಡೋಣ ಏನು ಉತ್ತರ ಕಳಿಸಿರ್ತಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆಯ ಭದ್ರಾವತಿಯಿಂದ ನಮಸ್ಕಾರ ಸರ್, ಶುಭ ಮಧ್ಯಾಹ್ನ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಸರಿ ಇದೆ ಉತ್ತರ. ಮುಂದಿನ ಪ್ರಶ್ನೆ ಮತ್ತೊಂದು ಸತಿ ಹೇಳ್ತೀನಿ ನಿಮಗೆ. ಬಾಯಿಲ್ಲ ಆದರೂ ಸಹ ಅದು ಮಾತಾಡುತ್ತೆ, ಅದು ಏನು ಹೇಳ್ತೀರಲ್ವಾ? ಸರಿ, ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ. ಯಾರಿಗೆ ಬೇಡ ದುಡ್ಡು ಚಿತ್ರದ ಗೀತೆ. ಈ ಗೀತೆಗೆ MN ಕೃಪಾಕರ್ ಅವರ ಸಂಗೀತ ಸಂಯೋಜನೆ, ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

ಯಾರಿಗೆಲ್ಲ ಬೇಕು ಅಲ್ವಾ ದುಡ್ಡು? ಎಲ್ಲರಿಗೂ ಬೇಕು. ಆದರೆ ಪ್ರಶ್ನೆ ಒಂದು ಕೊಟ್ಟಿದೆ, ಏನಂತ? ಬಾಯಿಲ್ಲ ಆದರೂ ಮಾತಾಡುತ್ತೆ, ಅದೇನು ಅಂತ ಕೊಟ್ಟಿದೆ. ಬನ್ನಿ, ಯಾರೆಲ್ಲ ಏನೇನು ಉತ್ತರಗಳನ್ನು ಕಳಿಸಿದರೆ ನೋಡ್ತಾ ಹೋಗೋಣ. ಹಾಯ್ ಸರ್, ಐ ಆಮ್ ಜ್ಯೋತಿಕಾ ಫ್ರಮ್ ಭದ್ರಾವತಿ ರೇಡಿಯೋ ಅಂತ ಕಳಿಸಿದರೆ. ನಮಸ್ತೆ ಆಕಾಶವಾಣಿ, ಚನ್ನಗಿರಿ ತಾಲೂಕು ಕಗತ್ತೂರು ಗ್ರಾಮದಿಂದ ಶಾರದಮ್ಮ ಹನುಮಂತಪ್ಪ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ರೇಡಿಯೋ ಅಂತ ಕಳಿಸಿದರೆ. ರಾಧಾ ನಿಧಿಗೆಯಿಂದ ರೇಡಿಯೋ ಅಂತ ಹೇಳಿದರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ನಮ್ಮ ರೇಡಿಯೋ ಅಂತ ಹೇಳಿದ್ದಾರೆ. ಟೇಪ್ ರೆಕಾರ್ಡ್ ಅಥವಾ ಮೊಬೈಲ್ ಅಂತ ಹೇಳಿದರೆ ಮಲ್ಲಿಕಾರ್ಜುನ್ ನೆಲವಾಗಿಲು ಶಿಕಾರಿಪುರದಿಂದ. ರೇಡಿಯೋ ಸರ್ ಅಂತ ಹೇಳಿದರೆ ಯಾರು? ಸಂಪತ್ ಕುಮಾರಿ ಮಿಷನ್ ಕಾಂಪೌಂಡ್ ಶಿವಮೊಗ್ಗದಿಂದ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ರೇಡಿಯೋ ಅಂತ ಹೇಳಿದರೆ. ಟೆಲಿಫೋನ್ ಅಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ. ಉತ್ತರ ಒಂದು ನದಿ ಅಂತ, ಎರಡನೇ ಉತ್ತರ ರೇಡಿಯೋ ಅಂತ ಹೇಳಿದರೆ ಬೀನಾ ವಸಂತರಾವ್ ಬೆಂಗಳೂರಿನಿಂದ. ಅಂದರೆ ಮೊದಲನೇ ಪ್ರಶ್ನೆಗೆ ನದಿಯಂತೆ, ಎರಡನೇ ಪ್ರಶ್ನೆಗೆ ರೇಡಿಯೋ ಅಂತ ಹೇಳಿದ್ದಾರೆ. ಸುಮಾ ನಿರಂಜನ್ ಬೆನಕ್ನಳ್ಳಿಯಿಂದ ಮೊಬೈಲ್ ಅಂತ ಹೇಳಿದ್ದಾರೆ. ಸವಿತಾ ದೇವಧರ್ ಶಿವಮೊಗ್ಗದಿಂದ ಮೊಬೈಲ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಮಲಗೊಪ್ಪದಿಂದ ಕಾಗದ ಅಂತ ಹೇಳಿದ್ದಾರೆ. ರೇಖಾ ಬೆಂಗಳೂರು ಪ್ರತಿಧ್ವನಿ ಅಂತ ಹೇಳಿದ್ದಾರೆ. ನೋಡೋಣ, ಕೆಲವರು ಮೊಬೈಲ್ ಅಂದಿದ್ದಾರೆ, ಕೆಲವರು ರೇಡಿಯೋ ಅಂದಿದ್ದಾರೆ, ಕೆಲವರು ಟೇಪ್ ರೆಕಾರ್ಡ್ ಅಂದಿದ್ದಾರೆ, ಕೆಲವರು ಕಾಗದ ಅಂತ ಹೇಳಿದ್ದಾರೆ, ಕೆಲವರು ಪ್ರತಿಧ್ವನಿ ಅಂತ ಹೇಳಿದ್ದಾರೆ. ಯಾವ್ದು ಸರಿ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ? ಯಾಕೆಂದರೆ ಇದು ತರಲೆ ಪ್ರಶ್ನೆಗಳಲ್ವಾ, ಹಾಗಾಗಿ. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಯಾವ ಮರಕ್ಕೆ ಎಲೆಗಳೇ ಇಲ್ಲ? ಯಾವ ಮರಕ್ಕೆ ಎಲೆಗಳೇ ಇಲ್ಲ ಯಾವುದು ಅಂತ ತರಲೆ ಪ್ರಶ್ನೆಗೆ ಉತ್ತರ ಕೊಡ್ತೀರಲ್ವಾ? ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ? ಯಾವ ಮರಕ್ಕೆ ಎಲೆಗಳೇ ಇಲ್ಲ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಅಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ನಿಮ್ಮ ಸಂದೇಶಗಳು ಬರ್ತಾ ಇರಲಿ ಅಂತ ಹೇಳ್ತಾ. ಆಕಾಶವಾಣಿ ಭದ್ರಾವತಿ, ನೀವು ಕೇಳ್ತಾ ಇದ್ದೀರಾ 101.4 FM. ಎಸ್ ಪಿ ಸಾಂಗ್ಲಿಯಾನ ಚಿತ್ರದ ಗೀತೆ ಹಂಸಲೇಖ ಅವರ ಸಂಗೀತ ಸಂಯೋಜನೆಗೆ ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಕೇಳೋಣ ಈ ಗೀತೆ.

ಆತ್ಮೀಯ ಕೇಳಿದ್ರೆ ಕಷ್ಟ ಆಗ್ತಿದೆ ಅನ್ಸುತ್ತಲ್ವಾ ನಿಮಗೆ ಕಂಡಿಡಿಯಕ್ಕೆ? ಸುಲಭ ಇದೆ ಉತ್ತರ, ಆದ್ರೆ ಸ್ವಲ್ಪ ತಲೆ ಓಡಿಸ್ಬೇಕು ಚೂರು. ನಾನು ಹೇಳಿ ಮೊದಲೇ ತರಲೆ ಪ್ರಶ್ನೆಗಳು ಅಂತ ಹೇಳಿದ್ದೀನಿ. ಯಾವ ಮರಕ್ಕೆ ಎಲೆಗಳಿಲ್ಲ ಅಂತ ಪ್ರಶ್ನೆ ಕೇಳಿದೆ ನಿಮಗೆ. ಕಷ್ಟ ಆಗ್ತಿದೆ, ಕೆಲವರು ಸರಿಯಾಗಿದೆ, ಕೆಲವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಆದ್ರೂ ಸಹ ಒಂದು ಕ್ಲೂ ಕೊಡ್ತೀನಿ, ಹೇಳ್ತೀರಾ ನೋಡೋಣ. ನಾವು ನಮ್ಮ ಹಿರಿಯರ ಆಸ್ತಿಗಳನ್ನು ಅಥವಾ ಸಬ್ ರಿಜಿಸ್ಟ್ರಲ್ಲಿ ಇದನ್ನು ಬಳಸ್ಕೋತೀವಿ, ಇದು ಉಪಯೋಗಕ್ಕೆ ಬೇಕು. ಸಬ್ ರಿಜಿಸ್ಟ್ರ್ ಅಂದರೆ ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಅಥವಾ ನಮ್ಮ ಹಿರಿಯರ ಆಸ್ತಿಗಳನ್ನು ಬದಲಾವಣೆ ಮಾಡ್ಕೊಬೇಕ್ರೆ ಇದರ ಉಪಯೋಗ ಆಗುತ್ತೆ ಅಂತ ಇದು ಕ್ಲೂ ಕೊಟ್ಟಿದ್ದೀನಿ. ಸರಿ, ಈಗಲಾದರೂ ಉತ್ತರಕ್ಕೆ ಪ್ರಯತ್ನ ಮಾಡ್ತೀರಾ? ಯಾವ ಮರಕ್ಕೆ ಎಲೆಗಳೇ ಇಲ್ಲ? ಕೆಲವರು ಉತ್ತರ ಸರಿ ಇದೆ, ಕೆಲವರು ಉತ್ತರಗಳು ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳಿ, ಇರಲಿ, ತಪ್ಪಿದ್ರೆ ಏನು ತೊಂದರೆ ಏನಿಲ್ಲ, ಭಾಗವಹಿಸೋದಷ್ಟೇ ಮುಖ್ಯ. ಸೊ ಮತ್ತೆ ಪ್ರಯತ್ನ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಚಾರ್ಟ್ ಶೋಲಿ ಮುಂದಿನ ಗೀತೆ ಸಾಹುಕಾರ ಚಿತ್ರದ ಗೀತೆ. ಈ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ, ಮನು ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

ನಾನು ಪ್ರಶ್ನೆ ಕೇಳಿದ್ದು, ಯಾವ ಮರಕ್ಕೆ ಎಲೆಗಳು ಇಲ್ಲೇ ಇಲ್ಲ ಅಂತ ಹೇಳಿದೆ. ಸೊ ಉತ್ತರಗಳು ಯಾರೆಲ್ಲ ಕಳಿಸಿರ ನೋಡ್ತಾ ಹೋಗೋಣ, ಬನ್ನಿ. ಹಾಯ್ ಸರ್, ಐ ಆಮ್ ಜ್ಯೋತಿಕಾ ಫ್ರಮ್ ಭದ್ರಾವತಿ. ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದರೆ ಯಾವ ಥರ ಅಂತ ಗೊತ್ತಾಗಿಲ್ಲ. ಶ್ಯಾಮ್ ಸುರೇಶ್, ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಜಾಲಿ ಗಿಡ ಅಂತ ಹೇಳಿದ್ದಾರೆ. ಜಾಲಿ ಗಿಡದಲ್ಲಿ ಮುಳ್ಳುಗಳು ಜಾಸ್ತಿ ಇರುತ್ತೆ, ಬಟ್ ಸಣ್ಣ ಸಣ್ಣ ಎಲೆಗಳು ಸಹ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚನ್ಗಿಲಿ ತಾಲೂಕು ಕಗತ್ತೂರು ಗ್ರಾಮದಿಂದ ಶಾರದಮ್ಮ ಹನುಮಂತಮ್ಮ ಹನುಮಂತಪ್ಪ ಅವರು ನಿಮ್ಮ ತರಲೆ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಕೈಮರ ಅಂತ ಹೇಳಿದ್ದಾರೆ. ಕೈಮರ ಅಂದರೆ ಏನು, ಯಾವ ಥರ ಗೊತ್ತಾಗ್ತಾ ಇಲ್ಲ. ಮುರಳೀಧರ್ ಶಿವಮೊಗ್ಗದಿಂದ ವಂಶವೃಕ್ಷ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ನೆಲವಾಗಿಲು ಶಿಕಾರಿಪುರದಿಂದ ಪಾಪಸ್ ಕಳ್ಳಿ ಅಂತ ಹೇಳಿದ್ದಾರೆ. ಪಾಪಸ್ ಕಳ್ಳಿಲಿ ಅದು ಕಳ್ಳಿಲಿ ಎಲೆ ಇರುತ್ತಲ್ಲ, ಅದು ದಪ್ಪವಾಗಿರುತ್ತೆ. ಅದರಲ್ಲಿ ಮುಳ್ಳು ಸಹ ಜೊತೆಲೇ ಇರುತ್ತೆ, ಎಲೆನೂ ಇರುತ್ತದು. ಆ ಎಲೆನೇ ದಪ್ಪ ಇರುತ್ತಲ್ಲ, ಅದರಲ್ಲಿ ಮುಳ್ಳಿರುತ್ತೆ, ಪಾಪಸ್ ಕಳ್ಳಿ ಅಂತ ಹೇಳಿದ್ದಾರೆ. ನೋಡೋಣ. ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ ಉತ್ತರ ಕ್ಯಾಕ್ಟಸ್ ಅಂತ ಹೇಳಿದ್ದಾರೆ. ಬೀನಾ ವಸಂತರಾವ್ ಬೆಂಗಳೂರಿನಿಂದ ವಂಶವೃಕ್ಷ ಅಂತ ಹೇಳಿದ್ದಾರೆ. ಲತಾ ಜಗದೀಶ್ ಅವರು ಬಿದ್ರು ಅಂತ ಹೇಳಿದ್ದಾರೆ. ಬಿದ್ರಲ್ಲೂ ಸಹ ಎಲೆಗಳು ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಜಾಲಿ ಮರ ಸಾರ್ ಅಂತ ಹೇಳಿದ್ದಾರೆ. ಶ್ರೀಧರ ಹಂಸಬಾಲು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿರ್ತಾರೆ. ಗೀತಾ ಅವರು ಮಲಗೋಪದಿಂದ ಕಳಿಸಿದ್ದಾರೆ. ಅಮರ ಅಥವಾ ಸಮರ ಅಂತ ಹೇಳಿದ್ದಾರೆ. ಇದು ಏನು ಉತ್ತರ ಅಂತ ಗೊತ್ತಾಗಿಲ್ಲ. ರಾಧಾ ಅವರು ನಿದಿಗೆಯಿಂದ ಪಾಪಸ್ ಕಳ್ಳಿ ಅಂತ ಹೇಳಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ ಉತ್ತರ ವಂಶವೃಕ್ಷ ಅಂತ ಹೇಳಿದ್ದಾರೆ. ಹಾಯ್ ಸರ್, ನನ್ನ ಹೆಸರು ದಿವ್ಯಾ, ಶಿವಮೊಗ್ಗದವರು ಅಂತ ಹೇಳಿದ್ದಾರೆ. ಉತ್ತರವನ್ನು ನಾನೇ ಬರ್ಕೊಬೇಕು ಅಂತ ಅನಿಸುತ್ತೆ. ನೋಡೋಣ, ಉತ್ತರ ಕಳಿಸಿಲ್ಲ ಅವರು, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಆದರೂ ಟೈಪ್ ಮಾಡ್ತಾ ಇದ್ದಾರೆ. ಕೃಷ್ಣಮೂರ್ತಿಯವರು ವಂಶವೃಕ್ಷ ಅಂತ ಹೇಳಿದ್ದಾರೆ. ಕೃಷ್ಣಮೂರ್ತಿಯವರು ಭದ್ರಾವತಿ ಬೊಮ್ಮನಕಟ್ಟೆಯಿಂದ ವಂಶವೃಕ್ಷ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. ಸೀಗೆ ಬಗೆ ಭದ್ರಾವತಿಯಿಂದ ತಮ್ಮಯ್ಯ ಅವರು KMF ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ವಂಶವೃಕ್ಷ ಅಂತ ಹೇಳಿದ್ದಾರೆ. ಸುಮಿತ್ರಾ ಮಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಗೊತ್ತಿಲ್ಲ ಸರ್ ಹೇಳಿ ಅಂತ ಹೇಳಿದ್ದಾರೆ. ಕಡ್ಡಿ ಕಳಿ ಮರ ಅಂತ ಹೇಳಿದ್ದಾರೆ. ಇದು ಯಾವ ಊರಲ್ಲಿರುತ್ತೆ, ಎಲ್ಲಿ ಸಿಗುತ್ತೆ ಗೊತ್ತಾಗ್ತಾ ಇಲ್ಲ. ನೋಡೋಣ. ಶುಭ ಮಧ್ಯಾಹ್ನ ಗಂಗಾಧರ್ ಸರ್, ನಾನು ಈಗಷ್ಟೇ ಸೇರ್ಕೊಂಡಿದ್ದೀನಿ. ಒಂದನೇ ಪ್ರಶ್ನೆಗೆ ಹಾವು, ಎರಡನೇ ಪ್ರಶ್ನೆಗೆ ರೇಡಿಯೋ, ಮೂರನೇ ಪ್ರಶ್ನೆಗೆ ವಂಶವೃಕ್ಷ, ರೇಖಾ ಕೋಟಿ ಶ್ರೇಯಾ ಸಿದ್ದಾಪುರ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಮುಳ್ಳುಗಳಿರುವ ಕಳ್ಳಿ ಗಿಡ ಅಂತ ಹೇಳಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಕ್ಯಾಕ್ಟಸ್ ಅಂತ ಹೇಳಿದ್ದಾರೆ. ವೀಲಿಲಾ ವಿದ್ಯಾನಗರ ಶಿವಮೊಗ್ಗದಿಂದ ಪಾಪಸ್ ಕಳ್ಳಿ ಅಂತ ಹೇಳಿದ್ದಾರೆ. ಮಂಜುಳಾ ಜನಾರ್ದನ್ ಉದಯ್ ಟಲ್ಲರ್ ಬುತುಂಗುಡಿ ಭದ್ರಾವತಿಯಿಂದ ವಂಶವೃಕ್ಷ ಅಂತ ಹೇಳಿದ್ದಾರೆ. ಸರಿ, ಎಲ್ಲರೂ ಪ್ರಯತ್ನ ಮಾಡಿದಿರ. ಮುಂದಿನ ಪ್ರಶ್ನೆಯನ್ನು ಕೊಡ್ತೀನಿ. ಇದು ತುಂಬ ಸುಲಭ ಇದೆ ಅಂತ ಅನಿಸುತ್ತೆ. ನೋಡೋಣ ಯಾರೆಲ್ಲ ಉತ್ತರಗಳನ್ನು ಕೊಡ್ತಾ ಹೋಗ್ತೀರ. ತಿಂದರೆ ಬದುಕುತ್ತದೆ, ಇದು ಏನಾದ್ರು ಕೊಟ್ಟರೆ ತಿಂದರೆ ಬದುಕುತ್ತದೆ, ಕುಡಿದರೆ ಸಾಯುತ್ತದೆ. ಮತ್ತೊಂದ್ಸತಿ ಹೇಳ್ತೀನಿ ಪ್ರಶ್ನೆ, ತರಲೆ ಪ್ರಶ್ನೆ ಇದು. ತಿಂದರೆ ಬದುಕುತ್ತದೆ, ಕುಡಿದರೆ ಸಾಯುತ್ತದೆ. ಉತ್ತರ ಕಳಿಸ್ತೀರಲ್ವಾ? ಸೊ ನಮ್ಮ ವಾಟ್ಸಪ್ ಸಂಖ್ಯೆ 9481527206, ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಾರ್ಟ್ ಶೋದಲ್ಲಿ ಗೀತೆ, ಸೈನಿಕ ಚಿತ್ರದ ಗೀತೆ. ಈ ಗೀತೆಗೆ ದೇವ ಅವರ ಸಂಗೀತ ಸಂಯೋಜನೆ, ಹರಿಹರನ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಕೇಳೋಣ.

0: ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ, ತಿಂದ್ರೆ ಬದುಕುತ್ತದೆ ಕುಡಿದ್ರೆ ಸಾಯುತ್ತದೆ ಅಂತ ಹೇಳಿದ್ದೆ ಅಲ್ವಾ? ಯಾರೆಲ್ಲ ಪ್ರಯತ್ನಗಳನ್ನು ಮಾಡಿದರೆ ನೋಡೋಣ. ನೀವು ಪ್ರಯತ್ನ ಮಾಡೋದೇ ನಮಗೆ ಖುಷಿ. ತುಂಬ ಮುದ್ದಾಗಿರುತ್ತೆ ನಿಮ್ಮ ಉತ್ತರಗಳು, ಅದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಹೋಗುತ್ತೆ. ತಿಂದರೆ ಬದುಕುತ್ತದೆ ಕುಡಿದರೆ ಸಾಯುತ್ತದೆ, ಯಾರೆಲ್ಲ ಉತ್ತರಗಳನ್ನು ಕಳಿಸಿರ ನೋಡ್ತಾ ಹೋಗೋಣ. ಉತ್ತರ ಕೊನೆಯಲ್ಲಿ ಹೇಳ್ತೀನಿ, ಬಟ್ ಯಾರೆಲ್ಲ ಕಳಿಸಿರೋ ಹೆಸರುಗಳನ್ನು ಓದ್ತಾ ಹೋಗ್ತೀನಿ. ಚನ್ನಗಿರಿ ತಾಲೂಕು ಕಗತ್ತೂರು ಗ್ರಾಮ ಶಾರದಮ್ಮ ಹನುಮಂತಪ್ಪ ಅವರು ಕೈಮರ ಅಂದರೆ ಅದು ಊರ ಹೆಸರು ಸಾರ್ ಅಂತ ಹೇಳಿದ್ದಾರೆ, ಜೊತೆಯಲ್ಲಿ ವಂಶವೃಕ್ಷ ಅಂತ ಹೇಳಿದ್ದಾರೆ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ರೇಖಾ ಅವರು ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ಬೀನಾ ವಸಂತರಾವ್ ಬೆಂಗಳೂರು, ಮಲ್ಲಿಕಾರ್ಜುನ ನೆಲವಾಗಿಲು ಶಿಕಾರಿಪುರದಿಂದ, ವೀಲಿಲ್ಲ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ, ಹಾಯ್ ಸರ್ ನನ್ನ ಹೆಸರು ದಿವ್ಯಾ ಶಿವಮೊಗ್ಗದಿಂದ ಸರ್, ಸಾರಿ ಸರ್ ಗೊತ್ತಿಲ್ಲ ನೀವೇ ಹೇಳಿ ಸರಿ ಉತ್ತರನ ಅಂತ ಹೇಳಿದ್ದಾರೆ. ರೇಖಾ ಕೋಟಿ ಶ್ರೇಯ ಗುಜ್ಜರ್ ಅವರು ಉತ್ತರ ಏನಂತಿದ್ದಾರೆ, ಸೊಲ್ಲೆ ಅಂತ ಹೇಳಿದ್ದಾರೆ, ಏನದಂಗಂದ್ರೆ ಗೊತ್ತಿಲ್ಲ. ಗೌರಮ್ಮ ಹಾವೇರಿಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ ಹೇಳಿದ್ದಾರೆ, ಬೆಂಕಿ ಪ್ರಶ್ನೆಗೆ ಬೆಂಕಿ ಉತ್ತರ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿರ್ತಾರೆ. ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಗೀತಾ ಅವರು ಮಲಗೊಪ್ಪದಿಂದ ಉತ್ತರ ಕೊಟ್ಟಿದ್ದಾರೆ ಅಂತ. ಸರ್ ನಿಮ್ಮ ತರಲೆ ಪ್ರಶ್ನೆಗೆ ಅಂತ ಪ್ರಶ್ನೆ ಅಂತಾನೆ ನಾನು ತರಲೆ ಉತ್ತರ ಕೊಟ್ಟಿತ್ತು ಸರ್ ಅಂತ ಹೇಳಿದ್ದಾರೆ. ವೆರಿ ಗುಡ್, ತುಂಬ ಚೆನ್ನಾಗಿದೆ ನಿಮ್ಮ ಉತ್ತರ. ಸುಧಾ ರಾಜ್ ಮೈಸೂರಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ಸುರೇಶ್ ಭಟ್ ಗೌರಿಬಿದ್ರನವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬುತ್ತುಂಗುಡಿ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ನಿಮ್ಮ ತರಲೆ ಪ್ರಶ್ನೆಗೆ ನಮ್ಮ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕಳಿಸಿರ್ತಾರೆ.
1: ಸರ್ ನಾನು ಕೇಳಿದ ಪ್ರಶ್ನೆ, ತಿಂದರೆ ಬದುಕುತ್ತದೆ ಕುಡಿದರೆ ಸಾಯುತ್ತದೆ ಅಂದರೆ ಅದಕ್ಕೆ ಉತ್ತರ ಬೆಂಕಿ ಅಂತ ಇತ್ತು. ಎಲ್ಲರೂ ಉತ್ತರಗಳನ್ನು ಕಳಿಸಿರ್ತಾರೆ, ಸರಿಯಾಗಿದೆ. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ತಿಂಗಳಲ್ಲಿ 28 ದಿನಗಳು ಇರುತ್ತವೆ? ಯಾವ ತಿಂಗಳಲ್ಲಿ 28 ದಿನಗಳು ಇರುತ್ತವೆ? ತರಲೆ ಪ್ರಶ್ನೆ, ಉತ್ತರ ಕಳಿಸ್ತಾ ಇರಿ. ನೀವು ಕೇಳ್ತಾ ಇದ್ದೀರಾ FM 101.4 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಚಾರ್ಟ್ ಶೋಲಿ ಒಂದು ನೀವು ಉತ್ತರ ಕಳಿಸುವಷ್ಟರಲ್ಲಿ ನಿಮಗಾಗಿ ಒಂದು ಗೀತೆ, ಸಲಗ ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ ನಿಮಗೆ ಪ್ರಶ್ನೆ ಕೇಳಿದೇನಂತ, ಯಾವ ತಿಂಗಳಲ್ಲಿ 28 ದಿನಗಳು ಇರುತ್ತವೆ ಅಂತ. ಎಷ್ಟು ಸುಲಭ ಇತ್ತು ಅಂತ ಬೇಗ ಬೇಗ ಬೇಗ ಕಳಿಸ್ಬಿಟ್ಟಿದ್ದೀರಲ್ವಾ. ಬನ್ನಿ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಫೆಬ್ರವರಿ ತಿಂಗಳು ಅಂತ ಅಯ್ಯೋ ಉತ್ತರನೇ ಹೇಳ್ಬಿಟ್ಟೆ, ಸೊ ಹೇಳಬಾರ್ದಾಗಿತ್ತು. ಸರಿ, ಆದರೆ ನೋಡ್ತಾ ಹೋಗೋಣ. ಬನ್ನಿ, ಯಾರೆಲ್ಲ ಏನಿದೆ ಕೊನೆಯಲ್ಲಿ ಮತ್ತೊಮ್ಮೆ ಉತ್ತರವನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಕಿರಣ್ ಕುಮಾರ್ ಅವರು ಫೆಬ್ರವರಿ ತಿಂಗಳು ಅಂತ ಕಳಿಸಿದ್ದಾರೆ. ಮಧುಸೂದನ್ ಶಿವಮೊಗ್ಗದಿಂದ ಫೆಬ್ರವರಿ ಅಂತೇಳಿ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸುಧಾರಾಜ್ ಮೈಸೂರಿನಿಂದ, ಮಲ್ಲಿಕಾರ್ಜುನ್ ನೆಲವಾಗಿಲು ಶಿಕಾರಿಪುರದಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ 100% ಸರ್ ಫೆಬ್ರವರಿ ಅಂತ ಹೇಳಿದ್ದಾರೆ. ಮಂಜುಳಾ ಜನಾರ್ದನ್ ಉದಯ್ ಟೆಲ್ಲರ್ ಬೂತುಂಗುಡಿ ಭದ್ರಾವತಿಯಿಂದ ಫೆಬ್ರವರಿ ಅಂತ ಹೇಳಿದರೆ, ಗೀತಾ ಮಲೋಗಪ್ಪದಿಂದ ಫೆಬ್ರವರಿ ಅಂತ ಹೇಳಿದರೆ, ರವಿಕುಮಾರ್ MH ಮೇಟಿಕುರ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ ಫೆಬ್ರವರಿ ಅಂತ ಹೇಳಿದರೆ, ರೇಖಾ ಬೆಂಗಳೂರು ಅವರು ಉತ್ತರವನ್ನು ಕಳಿಸಿದರೆ ಇರಬಹುದು ಅಂತ. ಉತ್ತರ ಫೆಬ್ರವರಿ, 4 ವರ್ಷಕ್ಕೊಮ್ಮೆ 29 ದಿನ ಬರುತ್ತೆ ಸರ್ ಫೆಬ್ರವರಿ ತಿಂಗಳು ಅಂತ ಹೇಳಿದರೆ, ಯಾರು? ಬೀನಾ ವಸಂತರಾವ್ ಬೆಂಗಳೂರಿನಿಂದ. ಕೃಷ್ಣಮೂರ್ತಿಯವರು ಆಕಾಶವಾಣಿಯವರು ಇಲ್ಲಿ ಬೊಮ್ಮಕಟ್ಟೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿರ್ತಾರೆ. ನಳಿನಾ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರವನ್ನು ಕಳಿಸಿರ್ತಾರೆ. ಶ್ರೀಧರ ಅರಸನಾಳು ಅಲ್ಲ ಅಸನಬಾಳು ಶೃಂಗೇರಿಯಿಂದ, ದಯವಿಟ್ಟು ನೀವು ಕನ್ನಡದಲ್ಲಿ ಉತ್ತರವನ್ನು ಕಳಿಸಿದ್ರೆ ಓದೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತಾ, ಲತಾ ಜಗದೀಶಪ್ಪ ಹರಳಿಹಳ್ಳಿ ಭದ್ರಾವತಿಯಿಂದ ಫೆಬ್ರವರಿ ಅಂತ ಕಳಿಸಿದ್ದಾರೆ. ಫೆಬ್ರವರಿ ಅಂತ ಹೇಳ್ತಾರೆ. ಚಂದ್ರು ಅವರು ಪೇಪರ್ ಟೌನಿಂದ ಉತ್ತರವನ್ನು ಕಳಿಸಿರ್ತಾರೆ. ಸೀಗಬೈಗೆ ಭದ್ರಾವತಿಯಿಂದ ತಮ್ಮಯ್ಯ, KMF ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಫೆಬ್ರವರಿ ಅಂತ ಹೇಳಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, 2ನೇ ತಿಂಗಳು ಅದುವೇ ಫೆಬ್ರವರಿ ಸರ್ ಅಂತ ಹೇಳಿದ್ದಾರೆ. ಯಾರು? ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಫೆಬ್ರವರಿ ಅಂತ ಹೇಳಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ಆದರೆ 29 ದಿವಸಗಳು ಮಾತ್ರ ಇರೋದು ಫೆಬ್ರವರಿಯಲ್ಲಿ ಮಾತ್ರ ಸರ್ ಅಂತ ಹೇಳಿ ಜೊತೆಯಲ್ಲಿ ಉತ್ತರವನ್ನು ಸಹ ಕಳಿಸಿರ್ತಾರೆ. ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಕಾಣದಕಟ್ಟೆಯಿಂದ ಉತ್ತರ ಫೆಬ್ರವರಿ ಅಂತ ಹೇಳಿದ್ದಾರೆ. ಸರ್, ಫೆಬ್ರವರಿ ತಿಂಗಳಲ್ವಾ ಸರ್ ಅನಿಸ್ತಿದೆ ಸರ್ ಅಂತ ಹೇಳಿದ್ದಾರೆ. ಯಾರು ಅವರು? ದಿವ್ಯಾ ಅವರು ಶಿವಮೊಗ್ಗದಿಂದ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಉತ್ತರವನ್ನು ಕಳಿಸಿರ್ತಾರೆ. ಶಿವಮೊಗ್ಗದಿಂದ ಸುರೇಶ್ ಅವರು ಉತ್ತರವನ್ನು ಕಳಿಸಿರ್ತಾರೆ. ಮುರಳೀಧರ್ ಅವರು ಮಾಘ ಮಾಸ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ತಡ ಮಾಡದೆ ಉತ್ತರ ಕೊಡುವಂತಹ ತರಲೆ ಪ್ರಶ್ನೆ ಅಂದರೆ ಇದು ಒಂದೇ ನೋಡಿ ಸರ್ ಅಂತ ಹೇಳಿದ್ದಾರೆ. ಯಾರು? ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ 100% ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಎಲ್ಲರ ಉತ್ತರಗಳು ತುಂಬ ಮುದ್ದಾಗಿತ್ತು, ಚೆನ್ನಾಗಿ ಕಳಿಸಿದ್ದೀರ. ನಾನು ಹೇಳ್ತೀನಿ, ಯಾವ ತಿಂಗಳಲ್ಲಿ 28 ದಿನಗಳು ಬರುತ್ತದೆ ಅಥವಾ ಇರುತ್ತದೆ ಅಂತ ಹೇಳಿದ್ದೆ. ಪ್ರತಿ ತಿಂಗಳಲ್ಲೂ ಸಹ 28 ದಿನಗಳು ಇರುತ್ತೆ ಅಲ್ವಾ? 29 ಇರುತ್ತೆ, 30 ಇರುತ್ತೆ, 31 ಇರುತ್ತೆ. ಹಾಗಾದರೆ ಉತ್ತರ ಪ್ರತಿ ತಿಂಗಳೂ 28 ದಿನಗಳು ಇದ್ದೇ ಇರುತ್ತೆ ಅಲ್ವಾ? ನಿಮ್ಮೆಲ್ಲರ ಉತ್ತರಗಳು ಚೆನ್ನಾಗಿತ್ತು, ಸರಿಯಾಗಿತ್ತು, ಕಾರ್ಯಕ್ರಮ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ, ಇದೇ ರೀತಿ ರೇಡಿಯೋ ಕೇಳ್ತಾ ಇರ್ರಿ, ಖುಷಿಯಾಗಿರ್ರಿ ಅಂತ ಹೇಳ್ತಾ, ಚಾರ್ಟ್ ಶೋ ಮಧ್ಯಾಹ್ನದ ಪ್ರಸಾರದಲ್ಲಿ ಮುಂದಿನ ಗೀತೆ ಸಮಯದ ಗೊಂಬೆ ಚಿತ್ರದ ಗೀತೆ.

0: ನನ್ನ ರಾಜಕುಮಾರಿ,
1: ನನ್ನ ರಾಜಕುಮಾರ,
0: ನನ್ನ ರಾಜಕುಮಾರಿ.
2: ಸರಿ ಕೇಳಿದ್ರೆ ಮುಂದಿನ ಪ್ರಶ್ನೆ ಕೇಳ್ತಾ ಹೋಗೋಣ. ತರಲೆ ಪ್ರಶ್ನೆನ ನಿಮಗೆ ಬನ್ನಿ. ಯಾವುದು ನಿಮ್ಮದೇ, ಯಾವ್ದು ಹೇಳ್ತೀನಿ ಅದ್ ನಿಮ್ದೇ, ಆದ್ರೆ ಬೇರೆಯವರು ಅದನ್ನ ತುಂಬಾ ಬಳಸ್ತಾರೆ. ಯಾವುದು ಅದು ನಿಮ್ದೇ, ಯಾವುದೋ ಅದು ನಿಮ್ದೇ, ಆದ್ರೆ ಅದನ್ನ ಬೇರೆಯವರು ತುಂಬಾ ಬಳಸ್ತಾರೆ, ಏನಿರ್ಬೋದು? ತುಂಬಾ ಸ್ವಲ್ಪ ತಲೆ ಒಂದ್ ಸ್ವಲ್ಪ ಕಸರತ್ ಕೊಡ್ತೀರಾ? ಸ್ವಲ್ಪ ಕಷ್ಟ ಇದೆ ಅನ್ಸುತ್ತೆ ಪ್ರಶ್ನೆ, ಆದ್ರೆ ಉತ್ತರ ಮಾತ್ರ ತುಂಬಾ ಈಸಿ ಇದೆ. ಯಾವುದು ನಿಮ್ದೇ ಆದ್ರೆ ಬೇರೆಯವರು ಅದನ್ನ ತುಂಬಾ ಬಳಸ್ತಾರೆ. ಸೊ ಸರಿಯಾದ ಉತ್ತರವನ್ನ ಕಳಿಸ್ತೀರಲ್ವಾ? ನೀವು ಕೇಳ್ತಾ ಇದ್ದೀರಾ FM 101.4 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಚಾರ್ಟ್ ಶೋಲಿ ಮುಂದಿನ ಗೀತೆಯನ್ನ ಕೇಳೋಣ. ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆಯ ಜೆಸ್ಸಿ ಗಿಫ್ಟ್ ಅವರದು, ಕೇಳಿಬರುವಂತಹ ಸ್ವರ ಶ್ರೇಯ ಘೋಷಲ್ ಅವರ ಧ್ವನಿಗಳಲ್ಲಿ.

ಆತ್ಮೆ ಕೆಳಗರೆ ನಿಮ್ಗೆ ಪ್ರಶ್ನೆ ಕೊಟ್ಟಿದ್ದೆ ಏನಂತ, ಯಾವುದು ನಿಮ್ದೆ, ಯಾವುದು ನಿಮ್ದೆ ಆದ್ರೆ ಅದನ್ನ ಬೇರೆಯವರು ತುಂಬಾ ಬಳಸ್ತಾರೆ ಅಂತ ಹೇಳಿದ ಅಲ್ವಾ. ಉತ್ತರ ಏನಿರ್ಬೋದು ನೋಡ್ತಾ ಹೋಗೋಣ. ಬನ್ನಿ ಉತ್ತರನ ಕೊನೆಗೆ ಹೇಳೋಣ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ರೆ ನೋಡ್ತಾ ಹೋಗೋಣ.

ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಕಾರ್ಯಕ್ರಮ ಸೂಪರ್ ಸ್ಟಾರ್ ಅಂತೇಳಿ ಉತ್ತರವನ್ನ ಕಳಿಸಿರ್ತಾರೆ. ಉತ್ತರ ಕೊನೆಯಲ್ಲಿ ಹೇಳ್ತೀನಿ. ಸುರೇಶ್ ಶಿವಮೊಗ್ಗದಿಂದ ಹಳೆ ಮೊದಲನೇ ಪ್ರಶ್ನೆಗೆ ಹೇಳಿದ್ದಾರೆ, ಎಲ್ಲ

ತಿಂಗಳುಗಳಲ್ಲಂತೆ ಇವಾಗ ಹೇಳಿದರೆ ಇದಕ್ಕೆ ಉತ್ತರ ಕೊಡಿ ಸರ್. ನೀವು ಬರೀ ಓದ್ತಾ ಇರ್ತೀನಿ ಎಲ್ಲರ ಸಂದೇಶಗಳನ್ನು, ಅಷ್ಟರಲ್ಲಿ ನಿಮ್ಮ ಉತ್ತರವನ್ನು ನಾನು ಕಾಯ್ತಾ ಇರ್ತೀನಿ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ರವಿಕುಮಾರ್ ಎಂ ಎಚ್ ಮೇಟಿಕುರ್ಕೆ ಚಿತ್ರದುರ್ಗದಿಂದ ನಿಮ್ಮ ತರಲೆ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ಈಗ ನಾನು ಜಾಯಿನ್ ಆಗಿದ್ದೀನಿ ಸರ್ ಅಂತ ಹೇಳಿ ಉತ್ತರವನ್ನು ಕಳಿಸಿರ್ತಾರೆ. ಸೂಪರ್ ಸರ್, ಸೂಪರ್ ಸರ್. ನೀವೇ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಯಾರು, ಬೀನಾ ವಸಂತರಾವ್ ಬೆಂಗಳೂರಿನಿಂದ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ಸುಧಾರಾಜ್ ಮೈಸೂರಿನಿಂದ, ಮಲ್ಲಿಕಾರ್ಜುನ್ ಅವರು ಶಿಕಾರಿಪುರದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕಳಿಸಿರ್ತಾರೆ. ಧನ್ರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆಯಿಂದ ಉತ್ತರವನ್ನು ಕಳಿಸಿರ್ತಾರೆ. ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ, ಸವಿತಾ ದೇವಧರ್ ಶಿವಮೊಗ್ಗದಿಂದ, ರೇಖಾ ಬೆಂಗಳೂರಿನಿಂದ, ಜ್ಯೋತಿಕಾ ಫ್ರಮ್ ಭದ್ರಾವತಿಯಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಕೃಷ್ಣಮೂರ್ತಿಯವರು ಬೊಮ್ಮಂಕಟ್ಟೆ ಭದ್ರಾವತಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಡಾಕ್ಟರ್ ಶಶಿಧರ್ ಎಂ ಡಿ ಚನ್ನಗಿರಿಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಭಾಗ್ಯಲಕ್ಷ್ಮಿಯ ಬೆಂಗಳೂರಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ತರಲೆ ಉತ್ತರ ಸರ್, ನಮ್ಮ ಫೋನ್ ನಂಬರು ಅಂತ ಹೇಳಿ ಕರೆಕ್ಟ್ ಆನ್ಸರ ಸರ್ ಅಂತೇಳಿ ಕಳಿಸಿದ್ದಾರೆ. ಗೀತಾ ಮಲಗೊಪ್ಪದಿಂದ ಉತ್ತರವನ್ನು ಕಳಿಸಿರ್ತಾರೆ. ನವೀನ್ ಜೆ ಎಂ ಬೈಹೊಂಗಲದಿಂದ ಉತ್ತರವನ್ನು ಕಳಿಸಿರ್ತಾರೆ. ದಾಕ್ಷಾಯಿಣಿ ಭೀಮನ ನೆರೆ, ನಮಸ್ತೆ ಸರ್, ನಮಸ್ಕಾರ, ಊಟ ಆಯ್ತಾ ಸರ್ ಅಂತ ಹೇಳಿ ಮೊದಲನೇದು ಫೆಬ್ರವರಿ ಅಂತ ಕಳಿಸ್ಯಾರೆ, ಎರಡನೇದು ವಂಶವೃಕ್ಷ ಅಂತ ಕಳಿಸ್ಯಾರೆ, ಮೂರನೇದು ಉತ್ತರ ಬೆಂಕಿ ಅಂತ ಕಳಿಸ್ಯಾರೆ, ಮಾಘಮಾಸ ಅಂತ ಕಳಿಸ್ಯಾರೆ. ಈಗ ಉತ್ತರ ಕಳಿಸ್ಯಾರೆ, ಅದು ಯಾವುದು ಅರ್ಥ ಆಗ್ತಿಲ್ಲ ನೋಡಿ, ಮತ್ತೊಂದ್ಸತಿ ಕಳಿಸಿ, ತಪ್ಪಾಗಿದೆ ಅನಿಸ್ತಿದೆ. ಸುರೇಶ್ ಅವರು ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿರ್ತಾರೆ. ಲಂಕೇಶ್ ಕುಮಾರ್, ವೀರೇಂದ್ರ ಕುಮಾರ್, ಶಿವಾನಂದಪ್ಪ ಬಡಾವಣೆ ನ್ಯಾಮ್ತಿಯಿಂದ ಉತ್ತರವನ್ನು ಕಳಿಸಿರ್ತಾರೆ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿರ್ತಾರೆ. ಯಾವುದೋ ನಿಮ್ಮದೇ ಆದರೆ ಅದನ್ನು ಬೇರೆಯವರು ತುಂಬ ಬಳಸ್ತಾರೆ. ನಮ್ಮ ಹೆಸರನ್ನ ಅಲ್ವಾ, ನಮ್ಮ ಹೆಸರನ್ನ ಬೇರೆಯವರು ಜಾಸ್ತಿ ಬಳಸ್ತಾರೆ, ಜಾಸ್ತಿ ಕರೀತಾರೆ. ಹಾಗಾಗಿ ನಮ್ಮ ಹೆಸರನ್ನ ಈ ಉತ್ತರ ಸರಿಯಾಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ಸಮಯ 4 ಗಂಟೆ ಆಗಿದೆ. ಇಲ್ಲಿಗೆ ಚಾಟ್ ಶೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಹೇಳ್ತಾ

ಆಕಾಶವಾಣಿ ಭದ್ರಾವತಿ, ಸಮಯ 4:02. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜೊತೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ. ಈ ಮಿಕ್ಸ್ ಮೆಲೋಡಿಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಸಹ ಕೇಳ್ತಾ ಕೇಳ್ತಾ ಕಾರ್ಯಕ್ರಮದ ಜೊತೆ ಇರ್ರಿ ಅಂತ ಹೇಳ್ತಾ ಆರಂಭಕ್ಕೆ ಕೇಳೋಣ. ಸಾಜನ್ ಚಿತ್ರದ ಗೀತೆ. ಈ ಗೀತೆಗೆ ನದೀಮ್ ಸುಮನ್ ಶ್ರವಣ್ ಅವರ ಸಂಗೀತ ಸಂಯೋಜನೆ. ಕೇಳಿಬರುವಂತಹ ಸ್ವರಗಳು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ.

ಮುಂದಿನ ಗೀತೆಗೆ ಹೋಗುವ ಮುನ್ನ ಕೆಲವು ಸಂದೇಶಗಳು ಬಂದಿವೆ, ನೋಡ್ತಾ ಹೋಗೋಣ ಬನ್ನಿ. ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆಯ ಭದ್ರಾವತಿಯಿಂದ, ನಮಸ್ತೆ ಸರ್, ನಿಮ್ಮ ಮಧ್ಯಾಹ್ನದ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ರಿ, ನನ್ನ ನಿದ್ದೆಯನ್ನು ದೂರ ಮಾಡಿದ್ರಿ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸದ್ಯ ನಿದ್ದೆ ದೂರ ಮಾಡಿದ್ದಕ್ಕೆ ಬಯ್ಯಲ್ಲ ಅಲ್ವಾ. ನನ್ನ ಹೆಸರು ದಿವ್ಯ, ಶಿವಮೊಗ್ಗದವರು ಅಂತ ಹೇಳಿದ್ದಾರೆ. ನಮಸ್ತೆ ಸರ್, ಮಧ್ಯಾಹ್ನದ ಬಿಸಿಲಿನಲ್ಲಿ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದಿಷ್ಟು ತರಲೆ ಪ್ರಶ್ನೆಗಳನ್ನು ಕೇಳಿ ನಮಗೆ ಜ್ಞಾನವನ್ನು ಹೆಚ್ಚಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ಒಳ್ಳೆ ತಮಾಷೆಗೂ ಇತ್ತು. ನಾನು ಸ್ವಲ್ಪ ತಡವಾಗಿ ಕಾರ್ಯಕ್ರಮಕ್ಕೆ ಸೇರಿಕೊಂಡೆ ಸರ್, ಮೊದಲ ಪ್ರಶ್ನೆ ಮಾತ್ರ ನನಗೆ ತಪ್ಪೋಯ್ತು ಸರ್, ಆದರೂ ಸಹ ಭಾಳ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಹೇಳಿದರೆ, ಸಾಜನ್ ಚಿತ್ರದ ಹಾಡು ಸೂಪರ್ ಸರ್ ಅಂತ ಹೇಳಿದರೆ, ಮತ್ತೆ ಟೈಪ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಮಿಕ್ಸ್ ಮೆಲೋಡಿಯಲ್ಲಿ ಮುಂದಿನ ಗೀತೆ ಸಂಜು ವೆಡ್ಸ್ ಗೀತ 2 ಚಿತ್ರದ ಗೀತೆ. ಈ ಗೀತೆಗೆ ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ. ಕೇಳಿಬರುವಂತಹ ಸ್ವರಗಳು ಸಂಭ್ರಮ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿ.

ಆತ್ಮೀಯ ಕೇಳಿದ್ರೆ ಆ ಪ್ರಶ್ನೆಗಳನ್ನು ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ, ಯಾವ ವಸ್ತುವಿಗೆ ಮುಖ ಇದೆ ಆದರೆ ಅದಕ್ಕೆ ಕಣ್ಣುಗಳಿಲ್ಲ, ಯಾವ ವಸ್ತುವಿಗೆ ಮುಖ ಇದೆ ಆದರೆ ಅದಕ್ಕೆ ಕಣ್ಣುಗಳಿಲ್ಲ, ಏನಿರ್ಬೋದು? ಸರಿ ಉತ್ತರಗಳನ್ನು ಕಳಿಸ್ತೀರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481527206 ಕಳಿಸ್ತಾ ಇರ್ತೀರಾ ಸಂದೇಶ. ಸೊ ಅಷ್ಟರಲ್ಲಿ ಈ ಗೀತೆ ನಿಮಗಾಗಿ, ಸಡಕ್ ಚಿತ್ರದ ಗೀತೆ. ಈ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ, ಅನುರಾಧ್ ಪೌಡ್ವಾಲ್ ಅವರ ಧ್ವನಿಗಳಲ್ಲಿ ಕೇಳೋಣ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಜೊತೆಲಿ ನಿಮಗೆ ಪ್ರಶ್ನೆಗಳು ಸಹ ಜೊತೆಲೇ ಹೋಗ್ತಾ ಇದೆ. ನಾನು ಪ್ರಶ್ನೆ ಕೇಳಿದೆ, ಯಾವ ವಸ್ತುವಿಗೆ ಮುಖ ಇದೆ ಆದರೆ ಅದಕ್ಕೆ ಕಣ್ಣುಗಳಿಲ್ಲ ಅಂತ ಹೇಳಿದೆ. ಉತ್ತರ ಏನಿರ್ಬೋದು ಅಥವಾ ಯಾರೆಲ್ಲ ಕಳಿಸಿರೆ ನೋಡ್ತಾ ಹೋಗೋಣ. ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರ್ ತಾಲೂಕಿನಿಂದ ಗಡಿಯಾರ ಅಂತ ಹೇಳಿದರೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದನೂ ಸಹ ಅವರು ಸರಿಯಾದ ಉತ್ತರ ಕಳಿಸಿರ್ತಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಗಡಿಯಾರ ಅಂತ ಹೇಳಿದರೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ರೇಖಾ ಬೆಂಗಳೂರಿನಿಂದ ಗಡಿಯಾರ ಅಥವಾ ಕನ್ನಡಿ ಅಂತ ಹೇಳ್ತಾ ಇದ್ದಾರೆ. ಸಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಮುಖವಿದ್ದು ಕಣ್ಣು ಮೂಗು ಅಥವಾ ಬಾಯಿ ಇಲ್ಲದ ವಸ್ತು ಅಂದರೆ ಅದು ಗಡಿಯಾರ ಸರ್ ಅಂತ ಹೇಳಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಗಡಿಯಾರ ಇರ್ಬೋದ ಸರ್ ಅಂತ ಹೇಳಿದ್ದಾರೆ 100%. ಹಾರೋ ಬೆನವನಹಳ್ಳಿ ಇಂದ ಶಿವಮೊಗ್ಗ ತಾಲೂಕು ದಿವ್ಯಾ ಅವರು, ನಿಮ್ಮ ಪ್ರಶ್ನೆಗೆ ಉತ್ತರ ದೀಪ ಅನ್ಸುತ್ತೆ ಸರ್ ಅಂತ ಹೇಳಿದ್ದಾರೆ. ಸೊ ಯಾವ ವಸ್ತುವಿಗೆ

ಸಹ ಬುದ್ಧಿವಂತ ಆಗಲ್ಲ, ಏನಿರ್ಬೋದು ಅಂತ ಕೇಳಿದೆ. ಸರಿ, ಪ್ರಶ್ನೆಗಳನ್ನು ಉತ್ತರನ ಕಳಿಸ್ತಾರೆ. ಇವರೊಂದು ವಿಷಯ ಕಳಿಸಿದರೆ ನೋಡೋಣ ಏನಂತ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಸರ್ ಮೀಡಿಯಂ ವೇವ್ನಲ್ಲಿ ಕಾರ್ಯಕ್ರಮ ಸರಿಯಾಗಿ ಬರುತ್ತಿಲ್ಲ, ಕ್ಲಿಯರ್ ಅಂತೂ ಇಲ್ಲವೇ ಇಲ್ಲ ಸರ್, ದಯವಿಟ್ಟು ಸ್ವಲ್ಪ ಸರಿಪಡಿಸ್ತೀರಾ ಅಂತ ಹೇಳಿದ್ದಾರೆ. ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಆನ್ ಏರ್ನಲ್ಲಿ ಭದ್ರಾವತಿ ಆಕಾಶವಾಣಿ ಬರ್ತಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಯಾರು? ಗೌರಮ್ಮ ಹಾವೇರಿಯಿಂದ. ಸರಿ, ಸರಿಪಡಿಸ್ತಾರೆ, ನೋಡೋಣ. ಪ್ರಶ್ನೆ ಅರ್ಥ ಆಗಿದೆಯಲ್ವಾ? ಯಾವುದು ತುಂಬ ಓದಿದ್ರು ಸಹ ಬುದ್ಧಿವಂತ ಆಗೋದೇ ಇಲ್ವಂತೆ, ಯಾವುದಿರ್ಬೋದು ಅಂತ ಗೆಸ್ ಮಾಡಿ ಸಂದೇಶಗಳನ್ನು ಕಳಿಸ್ತಾ ಇರಿ. ಸರಿಯಾದ ನಂತರ ನಿಮ್ಮೆಲ್ಲ ಸಂದೇಶಗಳು ಬರುತ್ತೆ, ಅವಾಗ ಎಲ್ಲರ ಸಂದೇಶಗಳನ್ನು ನಾನು ಓದ್ತೀನಿ ಅಂತ ಹೇಳ್ತಾ, ಆಕಾಶವಾಣಿ ಭದ್ರಾವತಿ FM 101.4 ಮೀಡಿಯಂ ವೇವ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಮಿಕ್ಸ್ ಮೆಲೋಡಿಯಲ್ಲಿ ಮುಂದಿನ ಗೀತೆ ಜೋಶ್ ಚಿತ್ರದ ಗೀತೆ.

ಸರಿ ಬನ್ನಿ, ಕೆಲವು ಸಂದೇಶಗಳು ಬಂದಿವೆ ನೋಡ್ತಾ ಹೋಗೋಣ. ನನ್ನ ಪ್ರಶ್ನೆ ನಾವು ಹೇಳಿ ನಂತರ ತಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ ಅಂತ ಹೇಳ್ತಾ, ಯಾವುದು ತುಂಬಾ ಓದಿದ್ರು ಬುದ್ಧಿವಂತ ಆಗಲ್ಲ ಅಂದ್ರೆ ಪುಸ್ತಕ ಅಲ್ಲನ್ರಿ, ಬುಕ್. ಅದು ಬುಕ್ ಎಷ್ಟು ಓದಿದ್ರು ಅದು ಬುದ್ಧಿವಂತ ಆಗಲ್ಲ. ಯಾಕೆ ಹೇಳ್ರಿ? ಅದೆಲ್ಲವನ್ನು ತನ್ನಲ್ಲೇ ಇಟ್ಕೊಂಡಿದೆ ಅಂತ. ಆದ್ರೆ ಬನ್ನಿ, ಯಾರೆಲ್ಲ ಉತ್ತರ ಕಳಿಸಿ ನೋಡ್ತಾ ಹೋಗೋಣ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಅಣೆ ಬರಹ ಅಂತ ಹೇಳಿದರೆ, ಅನಿಲ್ ಕುಮಾರ್ ತಡಕ್ನಳ್ಳಿ ಹಿರೇಕೆರೂರು ತಾಲೂಕಿನಿಂದ ಗಡಿಯಾರ ಅಂತ ಹೇಳಿದರೆ, ಸಂತಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಪುಸ್ತಕ ಅಂತ ಹೇಳಿದರೆ, ಪುಸ್ತಕವು ದಿನದ 24 ಗಂಟೆಯು ನಮ್ಮ ಬಳಿ ಇದ್ದು ಅದನ್ನು ಓದಿದರೂ ಸಹ ಅದಕ್ಕೆ ಸ್ವಂತ ಬುದ್ಧಿವಂತಿಕೆ ಬರುವುದಿಲ್ಲ. ಅದು ಕೇವಲ ಮಾಹಿತಿಯನ್ನು ಮಾತ್ರ ನಮಗೆ ಒದಗಿಸುವ ಒಂದು ಮಾಧ್ಯಮವಾಗಿದೆ ಅಂತ ಹೇಳಿದರೆ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಂದೇಶ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ದಿನಪತ್ರಿಕೆ ಅಂತ ಹೇಳಿದರೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಗಡಿಯಾರ ಅಂತ ಹೇಳಿದರೆ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಜೋಶ್ ಚಿತ್ರದ ಗೀತೆ ನನಗೆ ತುಂಬ ಇಷ್ಟ ಸರ್, ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದರೆ, ರೇಖಾ ಬೆಂಗಳೂರಿನಿಂದ ಕೈ ಬರಹ ಅಂತ ಹೇಳಿದರೆ. ಸರಿ ನೋಡೋಣ, ಹಂಗಾದ್ರೆ ಮುಂದಿನ ಪ್ರಶ್ನೆ ಏನು ಅಂತ ಹೇಳ್ತೀನಿ, ಉತ್ತರಗಳನ್ನು ಕಳಿಸ್ತೀರಲ್ವಾ. ನಮ್ಮ ಕಣ್ಣ ಮುಂದೆ ಯಾವಾಗಲೂ ಬರುತ್ತೆ, ನಮ್ಮ ಕಣ್ಣ ಮುಂದೆ ಯಾವಾಗಲೂ ಬರುತ್ತೆ, ಆದರೆ ಅದು ನಮಗೆ ಕಾಣಲ್ಲ. ನಮ್ಮ ಕಣ್ಣ ಮುಂದೆ ಯಾವಾಗಲೂ ಬರುತ್ತೆ, ಆದರೆ ಅದು ನಮಗೆ ಕಾಣಲ್ಲ. ಉತ್ತರ ಏನಿರ್ಬೋದು ಅಂತ ನೋಡ್ತೀರಾ. ಸರಿ, ಅಷ್ಟರಲ್ಲಿ ನಿಮಗಾಗಿ ಈ ಗೀತೆ ಜೂಟ್ ಚಿತ್ರದ ಗೀತೆ. ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ಸಂಯೋಜನೆ, ಕೇಳಿಬರುವಂತಹ ಸ್ವರಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರ ಧ್ವನಿಗಳಲ್ಲಿ.

ನಿಮಗೆ ಕೊಟ್ಟಂತಹ ಪ್ರಶ್ನೆ ಮತ್ತೊಮ್ಮೆ ಹೇಳ ನಿಮಗೆ, ನಮ್ಮ ಕಣ್ಣ ಮುಂದೆ ಯಾವಾಗ್ಲೂ ಬರುತ್ತದೆ ಅಥವಾ ಇರುತ್ತದೆ, ಆದರೆ ಅದು ನಮಗೆ ಕಾಣಲ್ಲ ಅಂತ ಹೇಳಿದ್ದೆ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ರೆ ನೋಡೋಣ. ಆ ನಂತರ ನಾನು ಕೊನೆಯಲ್ಲಿ ಉತ್ತರವನ್ನು ಹೇಳ್ತೀನಿ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೇಖಾ ಅವರು ಬೆಂಗಳೂರಿನಿಂದ ಎರಡೆರಡು ಉತ್ತರಗಳನ್ನ ಕಳಿಸಿದ್ದಾರೆ. ಕೈ ಬರಹ ಅಂತಾನು ಹೇಳಿದರೆ, ಗಾಳಿ ಅಂತಾನು ಹೇಳಿದ್ದಾರೆ. ನೋಡೋಣ ಯಾವ್ದು ಸರಿ ಇರ್ಬೋದು. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಮನಸ್ಸು ಇರ್ಬೋದಾ ಸರ್ ಅಂತ ಕೇಳಿದರೆ ನೋಡೋಣ, ನಿಮ್ಮ ಮನಸ್ಸಿಗೆ ಕೇಳೋಣ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಗಾಳಿ ಮತ್ತೆ ಭವಿಷ್ಯ ಅಂತ ಹೇಳಿದರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಗಾಳಿ ಸರ್ ಇದು ನಮ್ಮ ಸುತ್ತಲೂ ಯಾವಾಗಲೂ ಇರುತ್ತದೆ, ನಾವು ಉಸಿರಾಡಲು ಇದನ್ನು ಬಳಸುತ್ತೇವೆ, ಆದರೆ ಇದನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂತ ಹೇಳಿದರೆ. ರೇಖಾ ಅವರು ಬೆಂಗಳೂರಿನಿಂದ ಗಾಳಿ ಅಂತ ಹೇಳಿದರೆ, ಪಾರ್ವತಮ್ಮ ಕೆ ವಿ ಜನ್ನಾಪುರ ಭದ್ರಾವತಿಯಿಂದ, ಶುಭ ಸಂಜೆ ಆಕಾಶವಾಣಿಗೆ. ನಮ್ಮ ಆನ್ಸರ್ ಏನಂತ, ನಮ್ಮ ಕಣ್ಣುಗಳು, ನಮ್ಮ ಕಣ್ಣು ಅಥವಾ ಗಾಳಿ ಅಂತ ಹೇಳಿದರೆ ಇರ್ಬೋದು ಅನ್ಸುತ್ತೆ. ಯಾವ್ದು ಸರಿ ನೋಡೋಣ. ಭವಿಷ್ಯ ಅಂತ ಹೇಳ್ತಾರೆ, ಗಾಳಿ ಅಂತ ಹೇಳ್ತಾರೆ, ಕಣ್ಣು ಅಂತಂದ್ರೆ ಕಣ್ಣು ಮುಂದೆನೆ ಬರುತ್ತೆ ಅಂತ ಹೇಳಿದ್ರೆ ಕಣ್ಣು ಅಂತ ಹೇಳ್ಬಿಟ್ಟಿದ್ರು ನೋಡ್ರಿ, ಎಷ್ಟು ಜನರಿದ್ದಾರೆ ನಮ್ಮ ಕೇಳುಗರಲ್ವಾ. ಸರಿ ನೋಡಿ, ಅವ್ರವ್ರು ಯಾರ್ಯಾರಿಗೆ ಯಾವ ಉತ್ತರಗಳು ಸರಿ ಇದೆ ಅನ್ಸುತ್ತ ನೋಡ್ತಾ ಹೋಗೋಣ. ಸರಿ ಹಾಗಾದ್ರೆ ಮಿಕ್ಸ್ ಮೇಲೆ ನೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ಸಾತ್ ಚಿತ್ರದ ಗೀತೆ. ಈ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ. ಕೇಳಿಬರುವಂತಹ ಸ್ವರಗಳು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ.

ಆತ್ಮೀಯ ಕೇಳಿದ್ರೆ ಕೆಲವು ಸಂದೇಶಗಳನ್ನು ನೋಡಿ ಏನೇನು ಕಳಿಸಿದ್ರೆ ಅಂತ ನೋಡ್ತಾ ಹೋಗೋಣ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ನಾ ಕೇಳಿದ ಪ್ರಶ್ನೆಗೆ ಗಾಳಿ ಅಂತ ಉತ್ತರವನ್ನು ಕಳಿಸಿದ್ರೆ ನಿಧಾನ ಬಂದಿದೆ ಅನಿಸುತ್ತೆ ಸಂದೇಶ. ಮಹೇಶ್ ಕುಂಬಾರ್ ಹೊನ್ನಾಳಿಯಿಂದ ಗಾಳಿ ಅಂತ ಹೇಳಿದರೆ, ನಾಗರಾಜ್ ಕೆ ಮಮತಾ ಸೂರಜ್ ಭದ್ರಾವತಿ ಮಾಳೆನಹಳ್ಳಿಯಿಂದ ಗಾಳಿ ಸಾರ್ ಅಂತ ಹೇಳಿದರೆ, ಸೀಗೆ ಬಗೆಯಿಂದ ಭದ್ರಾವತಿಯಿಂದ ತಮ್ಮಯ್ಯ ಕೆ ಎಮ್ ಎಫ್ ಮೊಮ್ಮಕ್ಕಳಾದ್ರ ಮೈತ್ರಿ ಕುಸುಮ ಯುವರಾಜ್ ಅವರು ಕಣ್ಣಿನ ರೆಪ್ಪೆ ಅಂತ ಹೇಳಿದರೆ ಇರ್ಬೋದು ಅನಿಸುತ್ತೆ ಅಲ್ವಾ. ಸರಿ, ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರೆ ಅವರೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮನ ಇದೇ ರೀತಿ ಕೇಳ್ತಾ ಇರಿ, ಭಾಗವಹಿಸಿ, ರೇಡಿಯೋ ಕೇಳ್ತಾ ಇರಿ, ಖುಷಿಯಾಗಿರ್ರಿ ಅಂತ ಹೇಳ್ತಾ ಆಕಾಶವಾಣಿ ಭದ್ರಾವತಿ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪರಾಜಿತ ಚಿತ್ರದ ಗೀತೆ. ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಕೇಳಿ ಬರುವಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ.

ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ FM 101.4 ಮೆಗಾಹರ್ಟ್ಸ್ಗಳಲ್ಲಿ ನಿರೇದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಎಸ್, ಮುಂದಿನ ಗೀತೆ ಜೆಂಟಲ್ ಮ್ಯಾನ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ, ಸಂಜಿತ್ ಹೆಗಡೆ ಮತ್ತು CR ಬಾಬಿ ಅವರ ಸ್ವರದಲ್ಲಿ.

0: adequately.
1: ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಲಿ ಗುಡ್ಡ ಚಿತ್ರದ ಒಂದು ಹಾಡನ್ನು ಕೇಳಿದಿರಿ. ಕೇಳಿಬಂದ ಧ್ವನಿಗಳು ವಿಜಯ್ ಪ್ರಕಾಶ್ ಮತ್ತು ಹರ್ಷಿಕಿ ದೇವಂತ ಅವರದು. ಆತ್ಮೀಯ ಕೇಳಿಗರೆ, ಸ್ಟುಡಿಯೋ ಸಮಯ ಸರಿಯಾಗಿ 5:20 ಸೆಕೆಂಡ್ಗಳಾಗ್ತಾಯಿದೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ FM 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ಕ್ರಾಂತಿ ಚಿತ್ರದು. ಹಾಡಿದ್ದಾರೆ ಸೋನು ನಿಗಮ್.

ಕೆಳಗಡೆ ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂದೇಶಗಳನ್ನು ನೋಡೋಣ. ನಮ್ಮ ವೆಲ್ಕಮ್ ಮೆಸೇಜ್, ಶಾಂತಾಚಾರ್ ಬೆಡಗೇರ್ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಮತ್ತು ಹಿಂದಿ ಮಿಕ್ಸ್ ಮೆಲೋಡಿ ಹಾಡುಗಳು ಕೇಳ್ತಾ ಇದ್ದರೆ ದಿನದ ಎಲ್ಲ ಆಯಾಸವೂ ಮಾಯವಾಗಿ ಮನಸ್ಸು ಹಗುರವಾಗುತ್ತದೆ, ಸಂತೋಷ ಹೆಚ್ಚುತ್ತದೆ. ಇಂಥ ಸುಂದರ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಎಸ್, ಮಿಕ್ಸ್ ಮೆಲೋಡಿ ಸೂಪರ್ ಹಾಡುಗಳು ತುಂಬ ಇಷ್ಟವಾಯಿತು ಸರ್. ನಾಗರಾಜ್ ಕೆ, ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ. ಓಕೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರು ತಾಲೂಕಿಂದ. ನಮಸ್ಕಾರ ಮಾಲ್ತೇಶ್, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಮ್ಮ ಪ್ರೀತಿ ಭದ್ರಾವತಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಆಯ್ಕೆಯ ಗೀತೆಗಳು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತೇಳಿ ಸಂದೇಶಗಳಿದೆ ಕಳಿಸಿದರೆ. ನಿಮಗೂ ಸಹ ನೆರೆಯದ ಪರವಾಗಿ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಸಾಕಷ್ಟು ಕೇಳಬಂದವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಓಕೆ, ಮುಂದಿನ ಒಂದು ಗೀತೆ ಕೌಶಲ್ಯ ಸುಪ್ರಜಾ ರಾಮ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಸೋನು ನಿಗಮ್ ಮತ್ತು ಪೃಥ್ವಿ ಭಟ್.

ಸಂತೋಷ್ ವೆಂಕಿಯವರ ಸ್ವರದಲ್ಲಿ ಗಿರಿಮಿಟ್ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಕಾರ್ತಿಕ್ ಮತ್ತು ಸಂಗಡಿಗರು.

ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಮೀಡಿಯಂ ವೇವ್

625 ಕಿಲೋ ಹರ್ಟ್ಸ್ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದೇ ರೀತಿ ರಸಪ್ರಶ್ನೆ ಕಾರ್ಯಕ್ರಮವು ಸಹ ಈ ಕಾರ್ಯಕ್ರಮದಲ್ಲಿ ಸಾಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಕೇಳಗರ ಒಂದಿಷ್ಟು ಸಂದೇಶ ವೆಲ್ಕಮ್ ಮೆಸೇಜ್ಗಳನ್ನು ನೋಡಿ ನಂತರ ಕಾರ್ಯಕ್ರಮ ಮುಂದುವರಿಸೋಣಂತೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಶುಭ ಸಂಜೆ ಸರ್, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಶುಭ ಸಂಜೆ ಸರ್, ಈ ದಿನ ನಾನು ಬೇಗನೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇನೆ, ಉಮೇಶ್ ಸಿರಿಗೇರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಓಕೆ, ಧನ್ಯವಾದ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ ಹರಿಹರ, ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿದ್ದಾರೆ. ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು, ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರ ಸಂದೇಶ. ಶುಭ ಸಂಜೆ, ನಮಸ್ತೆ, ನಮಸ್ಕಾರ ಸರ್. ದ್ರಾಕ್ಷಾಯಿಣಿ ಭೀಮನೆರೆ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಸರು, ಇಂಗ್ಲೀಷಲ್ಲೇ ಟೈಪ್ ಮಾಡಿದ್ದಾರೆ. ಓಕೆ ರೈಟ್, ಓಕೆ, ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತೊಮ್ಮೆ. ಈಗ ನಮ್ಮ ರಸಪ್ರಶ್ನೆಗಳು ಅಂದರೆ ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ತಾವೆಲ್ಲ ತಯಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಕೆಳಗರೆ, ಮುಂದಿನ ಗೀತೆಗೆ ಮುನ್ನ ಈ ಪ್ರಶ್ನೆ ನಿಮಗಾಗಿ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ನಿಮ್ಮ ಉತ್ತರಗಳನ್ನು ಕಳಿಸಬೇಕಾದಂಥ ನಮ್ಮ ವಾಟ್ಸಪ್ ಸಂಖ್ಯೆ 9481572600, 9481572600. ಈ ನಂಬರಿಗೆ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ. ಅದಕ್ಕೂ ಮುಂಚೆ ನಮ್ಮ ಒಂದು ಗೀತೆ, ಫಾರ್ಚುನರ್ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಈ ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ. ಸರಿ, ಉತ್ತರಗಳನ್ನು ಕಳಿಸಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಈಗ ಈ ಗೀತೆ ನಿಮಗಾಗಿ.

ಎಸ್ಕಾಗರೆ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೆ ನಮ್ಮ ಎಲ್ಲ ಹೊಸ ಕೇಳಗರಿಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ನನ್ನ ಮೊದಲ ಪ್ರಶ್ನೆ ಹೇಗಿತ್ತು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು ಅಂತೇಳಿ ಮುಖ್ಯ ಸಂದೇಶಗಳು ಬಂದಿದೆ, ನೋಡೋಣ ಸರಿ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂತೇಳಿ. ಮೊದಲ ಸಂದೇಶ ಅಂಪಣ್ಣ ನೆಹಂತಿ ಅವರು, ಇನ್ನೂ ಪ್ರಶ್ನೆ ಕೇಳ್ತಾ ಇದ್ದಂಕಲ್ಲ ಉತ್ತರ ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸಂದೇಶ ಉತ್ತರ ಸರಿ ಇದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರು ತಾಲೂಕಿಂದ, ಓಕೆ ರೈಟ್, ಉತ್ತರ ಸರಿ ಇದೆ. ಎಚ್ ಆರ್ ರುದ್ರಸ್ವಾಮಿ ಕನ್ನಡಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಓಕೆ. ಅಜಯ್ ವಾಂಡ್ಕರ್ ಲೋಯರ್ ಉತ್ತ ಭದ್ರಾವತಿ, ಎಸ್ ಓಕೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ, ಎಸ್ ಓಕೆ, ಎಕ್ಸ್ಪ್ಲನೇಷನ್ ಬಂದಿದೆ. ಗಂಗಾಧರೇಶ್ ಬಿ ಜಿ ಭದ್ರಾವತಿ, ಓಕೆ ರೈಟ್. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್, ಓಕೆ. ಆಬಿಲ್ ರಾಘವೇಂದ್ರ ಅಪ್ಪರುತ ಭದ್ರಾವತಿ, ಓಕೆ. ನಾಗಮಣಿ ಜಿ ಎಂ ಬಿ ಆರ್ ಪ್ರಾಜೆಕ್ಟ್, ಎಸ್. ಲಂಕೇಶ್ ಕುಮಾರ್ ವೀರೇಂದ್ರ ಕುಮಾರ್ ಶಿವಾನಂದಪ್ಪ ಶಿವಾನಂದಪ್ಪ ಬಡಾವಣೆ ನ್ಯಾಮ್ತಿಯಿಂದ, ಎಸ್ ಓಕೆ, ಉತ್ತರ ಕಳಿಸಿದಿರಿ. ಸಲ್ಮಾ ಟೀಚರ್ ತರೀಕೆರೆಯಿಂದ, ಓಕೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಓಕೆ, ಉತ್ತರ ಬಂದಿದೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಮ ಬೇರ್ಕುಡಿಗೆಯಿಂದ, ಓಕೆ, ಉತ್ತರ ಕರೆಕ್ಟ್ ಇದೆ. ಮಂಜುಳಾ ಜನಾರ್ದನ್ ಉದಯ ಟೇಲರ್ ಭೂತನಗುಡಿ ಭದ್ರಾವತಿಯಿಂದ, ಓ ಎಸ್, ಎಲ್ಲ ಉತ್ತರಗಳು ಸರಿ ಬರ್ತಾ ಇದೆ. ಸದಾಶಿವಪ್ಪ ಮಂಡಘಟ್ಟ, ಓಕೆ ಓಕೆ, ಉತ್ತರ ನೋಡೋಣ, ಓಕೆ ಎಸ್. ಕೆಳಗಡೆ ಎಲ್ಲ ಒಂದು ಉತ್ತರ ಮಾತ್ರ ತಪ್ಪಿದೆ, ಇನ್ನೆಲ್ಲ ಉತ್ತರಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ತುಂಬ ಖುಷಿ ಆಗ್ತಾ ಇದೆ, ಒಬ್ಬ ಸಾಹಿತ್ಯ ಬಗ್ಗೆ ನೀವು ಇಷ್ಟೆಲ್ಲ ತಿಳ್ಕೊಂಡಿರೋದಕ್ಕೆ, ಓಕೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ನಮ್ಮ ಕುವೆಂಪು ಅವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು 1955 ಅವರಿಗೆ ಈ ಕೃತಿ ಯಾವುದಪ್ಪ ಅಂದರೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಸೊ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಲಭಿಸುತ್ತೆ. ಎಸ್ ಕೆಳಗಡೆ ಸರಿಯಾದ ಉತ್ತರನ ಕಳಿಸಿದ್ದೀರಿ, ತುಂಬ ಧನ್ಯವಾದ. ಹಾಗಾದರೆ ಎರಡನೇ ಪ್ರಶ್ನೆಗೆ ತಯಾರಿ ಇದ್ದೀರಾ ಅಂದ್ಕೊಂಡಿದ್ದೀನಿ, ಓಕೆ. ಎಸ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಥಮ ಮಹಿಳೆ ಯಾರು? ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊದಲ ಅಥವಾ ಪ್ರಥಮ ಮಹಿಳೆ ಯಾರು, ಅವರ ಹೆಸರೇನು ಅಂತೇಳಿ ನೀವು ನಮಗೆ ವಾಟ್ಸಪ್ ಸಂದೇಶದಲ್ಲಿ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9481572600, 9481572600. ಮುಂದಿನ ಗೀತೆ ಜೈ ಮಾರುತಿ 800 ಚಿತ್ರದ ಗೀತೆ, ಧ್ವನಿ ಸಂತೋಷ್ ವೆಂಕಿ ಅವರದು.

ಸ್ಟುಡಿಯೋ ಸಮಯ ಸರಿಯಾಗಿ 5:44:30 ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 kHz, FM 101.4 ಹಾಗೂ 103.5 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆ ಹೀಗಿತ್ತು: ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಥಮ ಮಹಿಳೆ ಯಾರು ಅಂಥೇಳಿ. ಓಕೆ, ಸಂದೇಶಗಳು ಬಂದಿದೆ, ಸ್ವಲ್ಪ ಉತ್ತರ ಕಷ್ಟ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಲ್ಲ ಸಂದೇಶಗಳು ಸರಿ ಇದ್ದಾವೆ ಅಂಥೇಳಿ. ಓಕೆ, ಯಾರಿದು ಮೊದಲನೇ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ? ಶ್ರೀ ಹೂವಾಡೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರ ಅವರು. ಓಕೆ,

ಹಂಪಣ್ಣ ನ್ಯಾಮ್ತಿಯವರು ಸಂದೇಶ ಕಳಿಸಿದ್ದಾರೆ. ಎಚ್ ಆರ್ ರುದುಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು. ಓಕೆ. ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು ಎಕ್ಸ್ಪ್ಲನೇಷನ್ ಬಂದಿದೆ. ಓಕೆ, ಉತ್ತರವನ್ನು ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗ. ಓಕೆ. ವಾಸುಕಿ ವಿಜಯ ಲಕ್ಷ್ಮೀ ಸಾಗರದಿಂದ. ಶುಭ ಸಂಜೆ, ಆಕಾಶವಾಣಿ ಪ್ರಸಾರವಾಗುತ್ತಿರುವ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೀನಿ. ಮಂಜುನಾಥ್ ಲಕ್ಷ್ಮೀ ಸೈಕಾಶಾಬ್ ಜನ್ನಾಪುರ. ಓಕೆ ಜನ್ನಾಪುರ. ಪ್ರಶ್ನೆ ಉತ್ತರ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಓಕೆ. ಎಬಿಲ್ ರಾಘವೇಂದ್ರ ಅಪ್ಪರ್ಹುತ ಭದ್ರಾವತಿ. ಎಸ್. ಓಕೆ. ಶುಭ ಸಂಜೆ, ನಮಸ್ಕಾರಗಳು ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ. ಧನರಾಜ್ ಪಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕೆ ಗಾಣದ ಕಟ್ಟೆ. ಓಕೆ. ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್. ಓಕೆ. ಸದಾಶಿವಪ್ಪ ಮಂಡ್ಗಟ್ಟ. ಓಕೆ ಓಕೆ. ಎಸ್. ಲಂಕೇಶ್ ಕುಮಾರ್ ವೀರೇಂದ್ರ ಕುಮಾರ್ ಶಿವಾನಂದಪ್ಪ ಬಡಾವಣೆ ನ್ಯಾಮ್ತಿಯಿಂದ. ಓಕೆ. ಏನು ಪ್ರಶ್ನೆ ಸರ್ ಅಂತೇಳಿ, ಯಾರಿದು ದಾಕ್ಷಾಯಿಣಿ ಭೀಮಾನರೇ? ಓಕೆ, ಪ್ರಶ್ನೆ ಕೇಳ್ತಾ ಇದ್ದೆ, ಎಲ್ಲಿ ಹೋಗಿದ್ರಿ? ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿಂದ. ಓಕೆ, ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಓಕೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಸಲ್ಮಾ ಟೀಚರ್ ತರೀಕೆರೆ. ಶುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಓಕೆ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ಗುಡ್ ಈವ್ನಿಂಗ್ ಸರ್, ಸಾಂಗ್ ಸೂಪರ್. ಓಕೆ, ಪ್ರಶ್ನೆ ಉತ್ತರ ಕಳಿಸಿಲ್ಲ. ಗುಡ್ ಈವ್ನಿಂಗ್ ಮಾಲ್ತೆ ಸರ್, ಕಾಫಿ ಆಯ್ತಾ? ಐ ಆಮ್ ಜಸ್ಟ್ ಜಾಯಿನ್. ಪ್ರಶ್ನೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ. ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿ. ಓಕೆ ಓಕೆ. ಒಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಲ್ಲ, ಅದೇ ಖುಷಿ ಆಯಿತು. ಓಕೆ. ಯಾರಿದು? ಅಜಯ್ ವಾಂಡ್ಕರ್ ಲೋಹೆ ವೃತ್ತ ಭದ್ರಾವತಿ. ಓಕೆ, ಉತ್ತರ ಬಂದಿದೆ. ಎಸ್. ಕೆಳಗರೆ, ತುಂಬ ಖುಷಿ ಆಯಿತು, ಒಂದೇ ಒಂದು ಉತ್ತರ ತಪ್ಪಿತ್ತು. ಇನ್ನೆಲ್ಲ ಸಂದೇಶಗಳು ಎಲ್ಲರ ಉತ್ತರ ಸರಿ ಇದೆ ನೀವು ತಿಳಿಸಿದಂತೆ. ಸೊ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದಂಥವರು, ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಹಿಳೆ ಯಾರು ಅಂದರೆ ಜಯದೇವಿ ತಾಯಿ ಲಿಗಾಡಿ. 1974 ಮಂಡ್ಯದಲ್ಲಿ 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಾರೆ. ಇವರು ಪ್ರಥಮ ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ನೋಡಿ ಸ್ನೇಹಿತರೆ, ಇವೆಲ್ಲ ತುಂಬ ಖುಷಿ ಕೊಡುವಂಥ ವಿಚಾರ, ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಉಪಯುಕ್ತವಾದಂಥ ವಿಚಾರಗಳು ಇವು. ಏಕೆಂದರೆ ನಮಗಷ್ಟೇ ಅಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇವೆಲ್ಲ ಬೇಕಾಗ್ತದೆ. 1974 ಒಂದು ವಿಚಾರ, ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ಅಲ್ಲಿ 48ನೇ ಸಾಹಿತ್ಯ ಸಮ್ಮೇಳನ, ಅದರ ಅಧ್ಯಕ್ಷತೆಯನ್ನು ಪ್ರಥಮ ಬಾರಿಗೆ ಮಹಿಳೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಜಯದೇವಿ ತಾಯಿ ಲಿಗಾಡೆ ಅವರು. ಸರಿಯಾದ ಉತ್ತರನ ಕೊಡಿಸಿದ್ರಿ, ತುಂಬ ಖುಷಿಯಾಯಿತು. ಸ್ನೇಹಿತರೆ, ನೆನಪಿರಲಿ, ಇವತ್ತು ಬುಧವಾರ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಪ್ರಸಾರವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ. ಇನ್ನೇನು ಕಾರ್ಯಕ್ರಮ, ಇನ್ನು ಹಾಡು ಕೇಳಿ ಅನಂತರ ಕಾರ್ಯಕ್ರಮವನ್ನು ಮುಗಿಸೋಣಂತೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಕೇಳು ಬಾಂಧವರಿಗೆ ಮತ್ತೊಮ್ಮೆ ನಿಲಯದ ಪರವಾಗಿ ನಮಸ್ಕಾರ.

ಜನ್ಮದಾತನಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ, ನನ್ನ ವಿದ್ಯಾದಾತನಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ, ನನ್ನ ಜನ್ಮದಾತನಿಗೆ ಚಿರಋಣಿ, ಚಿರಋಣಿ ನಾ ಚಿರಋಣಿ, ನನ್ನ ವಿದ್ಯಾದಾತನಿಗೆ ಚಿರಋಣಿ.

ಮಡಲು ಮಡಿಲನು ನೀಡುತ್ತ ಮುದ್ದಿಸಿ ಬೆಳೆಸಿದ ನನ್ನ ಈ

ಅಪ್ಪಯ್ಯ ಚಿತ್ರದ ಹಾಡನ್ನು ಕೇಳಿದ್ರಿ. ಇನ್ನು ಮುಂದೆ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳಿ. ಅರಮನೆ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್ ಮತ್ತು ಶ್ವೇತಾ ಮೋಹನ್. ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಆತ್ಮೀಯ ಕೆಳಗರೆ, ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗರೆ ನೆನಪಿನಲ್ಲಿ ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಗೆಲುವಿನ ಗುಟ್ಟು.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
0: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से।
7: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
6: 12 साल विश्वास के, विकास के, जन कल्याण के।
8: ಕೆಳಗರೆ ಈಗ ಸೇವಾ ಮಾಹಿತಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 21 ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ಸಂಖ್ಯೆ 9380663606. ಮತ್ತೊಂದು ಸಂಖ್ಯೆ 9108235132, ಈ ನಂಬರನ್ನು ಸಂಪರ್ಕಿಸಬಹುದು. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ June 20 ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.

ಕೇಳಿದರೆ ಇದೊಂದು ಪ್ರಕಟಣೆ. 2026-27 VISIJ ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿ, ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮೆಟಲರ್ಜಿ ಇಂಜಿನಿಯರಿಂಗ್ ವಿಭಾಗಗಳಿಗೆ 2 ವರ್ಷಗಳ ITI ದ್ವಿತೀಯ PUC ವಿಜ್ಞಾನ, ದ್ವಿತೀಯ PUC ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವ ಅರ್ಹ ವಿದ್ಯಾರ್ಥಿಗಳಿಂದ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಜೂನ್ 20ರೊಳಗಾಗಿ ಸಂಸ್ಥೆಗೆ ಖುದ್ದಾಗಿ ಬಂದು ಪ್ರವೇಶ ಅರ್ಜಿಯನ್ನು ಸಲ್ಲಿಸುವಂತೆ ಪ್ರಾಚಾರ್ಯರು ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.

ಕೇಳಿದರೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೇಳಿದರೆ ಗಮನಿಸಿ, ಈ ಸಂಜೆ 6:51 ICC T20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ಹೆಡ್ಲಿಂಗ್ಸ್ ಲೀಡ್ಸ್ನಲ್ಲಿ ನಡೆಯಲಿರುವ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಮಯ ಹೊರತುಪಡಿಸಿ ಈ ಸಂಜೆ 6:51 ಆಟದ ಕಡೆಯವರೆಗೂ ಕೇಳುವಿರಿ ದೆಹಲಿ ಕೇಂದ್ರದಿಂದ. ಇನ್ನು ನಮ್ಮ ನ್ಯೂಸ್ ಆನ್ ಏರ್ ಆ್ಯಪ್ ಅಂತರ್ಜಾಲ ತಾಣದಲ್ಲಿ 6:51 ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಚಟುವಟಿಕೆಗಳ ಕುರಿತು ಕೇಂದ್ರದ ಮಾಲೀಕರಾದ ಶ್ರೀ ಗೋವಿಂದ ರಾಜ ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಅದಾದ ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಕೇಳಲಿದ್ದೀರಿ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಅಂತ್ಯಾಕ್ಷರಿ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಕನ್ನಡ ಚಿತ್ರಗೀತೆಗಳು, 10:30 ಇಂದು ಮತ್ತು ನಾಳೆ 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ಗೀತಾರಾಧನ, ಚಿಂತನ 6:30 ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. 6:40 ನೇಗಿಲೆ ಮಿಡಿತ, ಕಾಳು ಮೆಣಸಿನ ಸಸ್ಯ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಯಮುನಾ ಬಿ ಜಿ ಬೇಸಾಯ.

ಪರ್ಯಾಯಶಾಸ್ತ್ರ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. 6:45 ಹೆಲ್ತ್ ಎಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಜಠರ ರೋಗ, ಈ ಕುರಿತು ಡಾಕ್ಟರ್ ಪದ್ಮನಾಭ ಅಡಿಗ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15, 9:35 ಭಾವಗೀತೆಗಳು, ಇನ್ನು 7:45 ಚಿತ್ರಗೀತೆಗಳು, 8:30 ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಡನೆ ವಿಶೇಷ ಸಂವಾದ, ಇವರೊಡನೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. 9:05 ಮಿಕ್ಸ್ ಮೆಲೋಡಿ, 10:00 ಹಾಡು ಮಾತಾಡು, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ. 11:00 ಚೈತ್ರವನ ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನಂ ಈ ಭಾಗದ ವಾಚನ ಮಾಡುತ್ತಾರೆ ಮತ್ತೂರು ಸನತ್ ಕುಮಾರ್, ವ್ಯಾಖ್ಯಾನ ಎಚ್ ಆರ್ ವಾಸುದೇವ್. ಇನ್ನು 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಈರಪ್ಪ ಮತ್ತು ತಂಡದವರಿಂದ ವೀರಭದ್ರ ದೇವರ ಒಡಪುಗಳು. ಇನ್ನು 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ, ಸಂದರ್ಶಕರು ಎಂ ಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಇದರಲ್ಲಿ ಪಿಎಂ ವಿಶ್ವಾಸಕರ್ಮ ಯೋಜನೆ ಕುರಿತು ಮಾಹಿತಿ. 12:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಇನ್ನು ಸಂಜೆ ಕಾರ್ಯಕ್ರಮದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಕೃಷಿ ವಿಜ್ಞಾನ ಶಿವಮೊಗ್ಗದ ಕೇಂದ್ರದಲ್ಲಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಬಿ ಕುದುರಿ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 9:30 ಕನ್ನಡ ಭಾರತಿ, 10:00 ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕೆಳಗರೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. ಎರಡೂ ತಿಂಗಳುಗಳ ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರು ಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ ನಿಂದ ಹೃದ್ರೋಗ, ಕ್ಯಾನ್ಸರ್ಗಳಂತ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟರ್ನ ಕೇಳುಗ್ರೆ, ಪುರಾತನ ನಮ್ಮ ಅರುಣಾಚಲದ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನಾ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ, ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗ್ಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ 1000 ವರ್ಷಗಳ ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದು ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆನಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು, ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸದ್ದು ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡ್ಕೆ ಅಂತ. ಇವರ ಹೆಸರು ನಟರಾಜನ್ ಅಂತ. ಎಂಜಿನಿಯರಿಂಗ್ ನ ಅರ್ಧಕ್ಕೆ ಬಿಟ್ಟು ಲಂಡನ್ ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70 ವರ್ಷ. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ವರ್ಷಗಳಿಂದ ನಟರಾಜನ್ 100 ಮಡಕೆಗಳಿಗೆ ಪರಿಶುದ್ಧ ನೀರ್ ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ, ಪಂಚಶೀಲಾ ಪಾರ್ಕ್ ಸುತ್ತಮುತ್ತ, ಔಟರ್ ರಿಂಗ್ ರೋಡ್ ಬದಿ, ಹೀಗೆ 100 ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರಕ್ ಇದೆ. ಮಡಿಕೆಗಳನ್ನ ಮಕ್ಕಳ ತರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ಟು ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತ ಅಂದ್ರೆ ಮಡಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:35:45. ಕೆಳಗರೆ ಇಂದು ರಾತ್ರಿ 8 ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಪ್ರಸಾರವಾಗ್ತಾ ಇದೆ. ನಾಳೆ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಡನೆ ವಿಶೇಷ ಸಂವಾದ. ಇವರೊಡನೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. ಕೆಳಗಡೆ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಕ್ರಮವಾಗಿ ವಾಣಿಜ್ಯ ಪ್ರಕಟಣೆಗಳ ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
0: PLI है ना?
3: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಟ್ರಿಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಭಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ.

0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳಿಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ.
1: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037ರ ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ದಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025ರಿಂದ 2026ಕ್ಕೆ 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾಖಾತ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳ್ಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
8: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಶಾಂತಿಸಾಗರ ಮೀನುಮರಿ ಪಾಲನಾ ಕೇಂದ್ರದ ಚಟುವಟಿಕೆಗಳ ಕುರಿತು ಮಾಲೀಕರಾದ ಶ್ರೀ ಗೋವಿಂದ ರಾಜನಾಯ್ಕ ಅವರೊಡನೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
9: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಗೋವಿಂದ ರಾಜನಾಯಕ್ ಅವರಿದ್ದಾರೆ. ಶಾಂತಿಸಾಗರ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ, ಇಲ್ಲಿ ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಅಂತ ಹೇಳ್ಬಿಟ್ಟು ಇದರ ಒಂದು ಮಾಲೀಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲು ರಾಜ್ಯ ಸರ್ಕಾರದ ಮೀನುಗಾರಿಕೆ ಇಲಾಖೆಯ ಒಂದು ವಶದಲ್ಲಿತ್ತು. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತೀವಿ ನಾವು, ಖಾಸಗಿ ಸಹಭಾಗಿತ್ವದಲ್ಲಿ ಏನಂತ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಲ್ಲ ಸಂಸ್ಥೆಗಳಲ್ಲಿ ಈ ಥರದ ಒಂದು ಮಾತು ನಾವು ಕೇಳ್ತಾ ಇದ್ದೀವಿ, ಈ ಥರದ ಒಂದು ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವರು ಈ ಒಂದು ಮೀನು ಮರಿ ಪಾಲನಾ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ ಮೀನುಗಾರಿಕೆ ಇಲಾಖೆಯ ಒಂದು ಸಹಯೋಗದೊಂದಿಗೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಮೀನುಗಾರಿಕೆ ಒಂದು ಈ ಪಾಲನಾ ಕೇಂದ್ರದಲ್ಲಿ ಯಾವ ರೀತಿಯಿಂದ ಇವರು ನಿರ್ವಹಣೆ ಮಾಡಿಕೊಂಡು ತಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೊಡುತ್ತಾ, ನಮಸ್ಕಾರ ಗೋವಿಂದ ರಾಜ ನಾಯಕ್ ಅವರೇ.
10: ನಮಸ್ಕಾರ ಸರ್.
9: ಹೇಳಿ, ಈ ಒಂದು ಮೀನು ಮರಿ ಪಾಲನಾ ಕೇಂದ್ರನೇ ಅಂತ ಯಾಕೆ ಮಾಡಬೇಕು, ಮತ್ತು ಅದು ಇಲ್ಲೇನೆ ಯಾಕೆ ಮಾಡಬೇಕಂತ ನಿಮಗೆ ಅನಿಸ್ತು, ಇದು ಹೇಗೆ ಅಂತ ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ.
10: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದು ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ, ಕಾಮನ್ ಆಗಿ ನಾವು ಸೂಳೆಕೆರೆ ಅಂತ ಹೇಳ್ತೀವಿ. ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಸೂಳೆಕೆರೆ ನೀರಿನ ಏನಿದೆ ಅದು ಭಾಳ ಒಂದು ಫಲವತ್ತಾದ ನೀರು ಅಂತ ಎಲ್ರಿಗೂ

ಎಲ್ಲ ರೈತರಿಗೂ ಗೊತ್ತು. ಆ ದೃಷ್ಟಿಯಲ್ಲಿ ತುಂಬ ಹಿಂದೆ ಸುಮಾರು ಒಂದು 40-50 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಒಂದು ಮೀನುಗಾರಿಕೆ ಫಾರಂನ್ನು ಮೀನು ಪಾಲನಾ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿತ್ತು. ಅದನಂತರ ತುಂಬ ಚೆನ್ನಾಗೂ ಕೂಡ ಇಲ್ಲಿಂದ ಮರಿಗಳನ್ನು ಸಾಕಿದ್ದಾರೆ. ತದನಂತರ ಕೆಲವು ಕಾರಣಗಳಿಂದ ಇಲ್ಲಿ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಯಿತು. 2022 ಸರ್ಕಾರ ಒಂದು ಯೋಜನೆ

0: ನಿಜವಾಗ್ಲೂ ಇದು ಇಲ್ಲಿ ನೀರಿನ ಒಂದು ಸೌಲಭ್ಯ ಅತಿ ಚೆನ್ನಾಗಿ ಇದೆ. ಆದರೆ ಒಂದೇ ನಮಗೆ ತೊಂದರೆ ಆಗ್ತಿತ್ತು ಈ ಕೇಂದ್ರದಲ್ಲಿ ಅಂದರೆ, ಯಾವ ಕೊಳದಲ್ಲೂ ಕೂಡ ಸರಿಯಾಗಿ ನೀರಿನ ನಿಲ್ಲುವಿಕೆ ಯಾವ ಕೊಳದಲ್ಲೂ ಇರಲಿಲ್ಲ. ಅದು ನಮಗೆ ಬಹಳಷ್ಟು ತೊಂದರೆ ಆಯಿತು. ಈಗ 3 ವರ್ಷದಿಂದ ಈ ಎಲ್ಲ ಕೊಳಗಳಿಗೂ ನಾವು ನಮಗೆ ಯಾವ್ಯಾವ ಒಂದು ಮಾಹಿತಿ ಇದೆ ಆ ಮಾಹಿತಿ ಮತ್ತು ನಮ್ಮ ಸ್ನೇಹಿತರೆಲ್ಲ ಮಾಹಿತಿ ಒಂದು ಒಡನಾಟದಲ್ಲಿ ಅದನ್ನು ಕೇಳಿಕೊಂಡು ಸಾಕಷ್ಟು ನಾವು ಈಗ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಈಗ ನಾವು ಈಗ 3ನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ. 1ನೇ ವರ್ಷ ತೆಗೆದುಕೊಂಡ ವರ್ಷದಲ್ಲಿ ನಾವು 600,000 ಮರಿಗಳನ್ನು ನಾವು ಬಿತ್ತನೆ ಮಾಡಿ ರೈತರಿಗೆ ಕೊಟ್ವಿ. 2ನೇ ವರ್ಷದಲ್ಲಿ ಅಂದರೆ ಹೋದ ವರ್ಷ ನಾವು ಸಾಧಾರಣ 22 ಲಕ್ಷವನ್ನು ಮರಿಗಳನ್ನು ಬಿತ್ತನೆ ಮರಿಗಳನ್ನು ಸೇಲ್ ಮಾಡಿದ್ದೀವಿ. ಈ ವರ್ಷ ನಮ್ಮ ಒಂದು ಗುರಿ 50 ಲಕ್ಷ ಮರಿಗಳನ್ನು ಬಿತ್ತನೆ ಮಾಡುವ ಮರಿಗಳನ್ನು ಪಾಲನೆ ಮಾಡಬೇಕು ಮತ್ತು ಎಲ್ಲ ರೈತರಿಗೂ ಜೊತೆಗೆ ಸರ್ಕಾರನೂ ಕೂಡ ನಮ್ಮಲ್ಲಿ ಬೈಬ್ಯಾಕ್ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಸರ್ಕಾರ ಎಲ್ಲಿ ಆದೇಶ ಕೊಡ್ತದೆ ಆ ಒಂದು ಕೆರೆಗಳಿಗೆ ಆ ಒಂದು ಟ್ಯಾಂಕ್ಗಳಿಗೆ ನಾವು ಮೀನು ಮರಿಗಳನ್ನು ದಾಸ್ತಾನ ಮಾಡ್ತೀವಿ.
1: ಗೋವಿಂದರಾಜು ನಾಯಕ್ ಅವರೇ, ತಳಿಗಳಿಗೆ ಬಂದರೆ ಯಾವ ಯಾವ ಒಂದು ತಳಿಗಳನ್ನು ಈ ಒಂದು ಸ್ಥಳೀಯ ಒಂದು ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಮತ್ತು ಸ್ಥಳೀಯ ಒಂದು ಬೇಡಿಕೆಗೆ ಆಧಾರದ ಮೇಲೆ ತಳಿಗಳನ್ನು ನೀವು ಇಲ್ಲಿ ಸಾಕ್ತಾ ಇದ್ದೀರಾ?
0: ಸರ್, ಇಲ್ಲಿ IMC ಅಂತ ಹೇಳ್ತೀವಿ ನಾವು, ಇಂಡಿಯನ್ ಮೇಜರ್ ಕಾಪ್ಸ್ ಅಂತೇಳಿ. ಇದರಲ್ಲಿ ಯಾವ್ಯಾವ ತಳಿಗಳು ಬರ್ತದೆ ಅಂದರೆ ಕಾಟ್ಲಾ, ರೋಹು, ಬೃಗಾಲ್, ಇದಕ್ಕೆ ನಾವು IMC ಅಂತ ಹೇಳ್ತೀವಿ. ಈ ತಳಿಗಳು ಅದರಲ್ಲಿ ಹೆಚ್ಚಾಗಿ ಕಾಟ್ಲಾ ಮತ್ತು ಗೌರಿಯನ್ನು ಇಲ್ಲಿ ಬೇಡಿಕೆ ಜಾಸ್ತಿ. ಇಲ್ಲಿ ಹತ್ತಿರದ ಜನಗಳು ಅದನ್ನು ಯೂಸ್ ಮಾಡೋದು ಕೂಡ ಜಾಸ್ತಿ, ಜೊತೆಗೆ ರೈತರು ಕೂಡ ಎಲ್ಲ ಇಷ್ಟಪಡೋದು ಕೂಡ ಜಾಸ್ತಿ. ಒಂದು, ಕಾಟ್ಲಾ ಅತಿ ವೇಗವಾಗಿ ಬೆಳೀತದೆ. ನನಗೆ ಗೊತ್ತಿರೋ ಹಾಗೆ ಗೌರಿ ಮೀನಲ್ಲಿ ಒಳ್ಳೆ ಮಾಂಸಖಂಡಗಳು ಸಿಗ್ತದೆ, ಹಾಗಾಗಿ ಕೆಲವರು ಗೌರಿಯನ್ನು ತುಂಬ ಇಷ್ಟಪಡ್ತಾರೆ. ಬಟ್ ಈ ಎರಡು ಜಾತಿಯ ಮೀನುಗಳು ಅತಿ ಹೆಚ್ಚಾಗಿ ತೊಗೊಂಡು ಹೋಗ್ತಾರೆ. ಜೊತೆಗೆ ಮಧ್ಯದಲ್ಲಿ ಸಸ್ವಲ್ಪ ಮೃಗಾಲ್ ತೊಗೊಂಡು ಹೋಗ್ತಾರೆ, ಗ್ರಾಸ್ಕಾರ್ಪ್ ತೊಗೊಂಡು ಹೋಗ್ತಾರೆ. ಮತ್ತು ಈಗ ಸದ್ಯದಲ್ಲಿ ನಾವು ಕೊಡ್ತಿರೋದು ಕಾಟ್ಲಾ, ರೋಹು, ಮೃಗಾಲ್ ಮತ್ತು ಗ್ರಾಸ್ಕಾರ್ಪ್, ಈ ತಳಿಗಳು ಇಲ್ಲಿ ಹೆಚ್ಚಾಗಿ ಹೋಗ್ತದೆ.
1: ಈ ಮರಿಗಳ ಒಂದು ಪಾಲನೆಯಲ್ಲಿ ಕೊಳಗಳ ಒಂದು ನಿರ್ವಹಣೆ ಕೂಡ ಒಂದು ಪ್ರಮುಖ ಪಾತ್ರ ವಹಿಸ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಆಕ್ಚುಲಿ ಯಾವುದೇ ಒಂದು ಫಿಶರೀಸ್ ಆಕ್ಟಿವಿಟಿಯಲ್ಲಿ ಕೊಳಗಳ ನಿರ್ವಹಣೆ ಅತಿ ಮುಖ್ಯ ಸರ್. ಕೊಳಗಳ ನಿರ್ವಹಣೆಯಲ್ಲಿ ನಾವು ಬಂದಾಗ ಮೊದಲು ನಾವು ಕೊಳದಲ್ಲಿ ನೀರು ನಿಲ್ತದ ಅನ್ನೋದು ಒಂದು ಅಂಶನ ನಾವು ಮೊದಲು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಒಮ್ಮೆ ಕೊಳದಲ್ಲಿ ನೀರು ನಿಲ್ತದೆ ಅಂತಂದ್ರೆ ಎಷ್ಟು ದಿವಸ ನೀರು ನಿಲ್ತದೆ ನಮ್ಮಲ್ಲಿ ಅನ್ನೋದು ಕೂಡ ನಾವು ಗಣನೆಗೆ ತಗೋಬೇಕಾಗ್ತದೆ. ಒಮ್ಮೆ ನಾವು ಕೊಳನ ನೀರು ನಿಲ್ತದೆ ಅಂತ ಆದರೆ ಆ ಕೊಳನ ನಾವು ಕ್ಲೀನ್ ಮಾಡಬೇಕು, ಸರಿಯಾಗಿ ನೀರು ನಿಲ್ಲೋ ರೀತಿಯಲ್ಲಿ ನಾವು ಪದ್ಧತಿಯಲ್ಲಿ, ಮತ್ತು ಆ ನೀರಿನ ಬೇಡ ಅಂದಾಗ ಬಿಡೋ ರೀತಿಯಲ್ಲೂ ಕೊಳ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ನಾವು ಸ್ವಲ್ಪ ಸ್ಲೋಪಿಂಗಲ್ಲಿ ನಾವು ಕೊಳಗನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಲೋವರ್ ಸ್ಲೋಪಿಂಗಲ್ಲಿ ನಾವು ಒಂದು ವಾಲ್ ವಿತ್ ಪೈಪ್ ಕೊಡಬೇಕಾಗುತ್ತದೆ, ಅಥವಾ ದೊಡ್ಡ ದೊಡ್ಡ ಕೊಳಗಳಿದ್ರೆ ನಾವು ಸ್ಲೂಯಿಸ್ ಗೇಟು ಕೂಡ ಮಾಡ್ಕೋಬೋದು. ಅಲ್ಲಿ ನಾವು ವಾಟರ್ ಎಕ್ಸ್ಚೇಂಜಿಗೆ ನಮಗೆ ತುಂಬ ಈಸಿ ಆಗ್ತದೆ. ಕೊಳಗಳನ್ನು ನೀರು ತುಂಬಿದಾದಮೇಲೆ ಕನಿಷ್ಠ ಪಕ್ಷ ನಮಗೆ 3 ಅಡಿ ನೀರಾದರೂ ಬೇಕೇ ಆಗ್ತದೆ. 4 ಅಡಿ 5 ಅಡಿ ನೀರಾದರೆ ತುಂಬಾ ಒಳ್ಳೆಯದು. 2 ಅಡಿ ನೀರು ತುಂಬಿದ ನಂತರ ನಾವು ಕೊಳಗಳಿಗೆ ನಾವು ಮೆನೂರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಮೆನೂರಿಂಗ್ ಮಾಡಿದರೆ ಏನಾಗ್ತದೆ, ನಾವು ತಂದು ಬಿಡುವ ಮರಿಗಳಿಗೆ ಒಳ್ಳೆಯ ಆಹಾರ ಒಂದು ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಫೈಟೋಪ್ಲಾಂಕ್ಟನ್ ಬ್ಲೂಮ್ ಅಂತ ಹೇಳ್ತೀವಿ. ಸೊ ಫೈಟೋಪ್ಲಾಂಕ್ಟನ್ ಬ್ಲೂಮು ಮತ್ತು ಝೂ ಪ್ಲಾಂಕ್ಟನ್ ಬ್ಲೂಮು ಉತ್ಪತ್ತಿ ಆದರೆ ಆ ಸಣ್ಣ ಮರಿಗಳು ಸ್ಪಾನನ್ನು ತಂದು ಬಿಟ್ಟ ತಕ್ಷಣ ಅದಕ್ಕೆ ಆಹಾರ ಅದು. ನಾವು ಕೂಡ ಹಿಂಡಿ ಆಹಾರ ಏನಿದೆ ಅದು ನಾವು ಅಡಿಷನಲ್ ಆಹಾರ ಅದು. ಬಟ್ ಫೈಟೋಪ್ಲಾಂಕ್ಟನ್ಸ್ ಬ್ಲೂಮು ಮತ್ತು ಝೂ ಪ್ಲಾಂಕ್ಟನ್ ಬ್ಲೂಮು ಅತಿಯಾಗಿ ನಮಗೆ ಆ ಮೀನು ಮರಿಗಳಿಗೆ ಸಿಕ್ಕದೆ ಆದರೆ 15 ದಿವಸದಲ್ಲಿ ಸಾಕಷ್ಟು 1/2 ಇಂಚ್ವರೆಗೂ ಗ್ರೋತ್ ಬರ್ತದೆ. ಸೊ ನಾವು ನಿರ್ವಹಣೆ ಮಾಡೋ ಟೈಮಲ್ಲಿ ಮೆನೂರಿಂಗ್ ಮಾಡೋ ಪದ್ಧತಿ ಏನಿದೆ ಅದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಸಾಧಾರಣವಾಗಿ ನಾವೆಲ್ಲ 1 ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ನಾವು 1 ಕೆಜಿ ಸಗಣಿಯನ್ನು ಹಾಕಿ ನಾವು ಮೆನೂರಿಂಗ್ ಮಾಡ್ತೀವಿ. ಮೆನೂರಿಂಗ್ ಜೊತೆ ನಾವು ಸ್ವಲ್ಪ ಹಿಂಡಿನೂ ಕೂಡ ಹಾಕ್ಕೊಳ್ತೀವಿ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಡಿ ನೀರು ಕೂಡ ಮಿಕ್ಸ್ ಮಾಡೋದ್ರಿಂದ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ದೇಶದ ಮೇಲೆ ನಾವು ಅದನ್ನು ಮೆನೂರಿಂಗ್ ಆ ರೀತಿ ಮಾಡ್ತೀವಿ. ಮತ್ತು ಪಾಚಿ ಅಂತೂ ಯಾವುದೇ ಕಾರಣಕ್ಕೂ ಬರದಾಗೆ ನೋಡ್ಕೋಬೇಕಾಗ್ತದೆ. ಮೊದಲಿಗೆ ನಾವು ನೀರು ತುಂಬೋದಕ್ಕಿಂತ ಮೊದಲು ಪಾಚಿ ಎಲ್ಲ ತೆಗಿಬೇಕಾಗ್ತದೆ. ಪಾಚಿ ಇತ್ತು ಅಂದರೆ ಸಾಮಾನ್ಯವಾಗಿ ನಾವು ಸುಣ್ಣವನ್ನು ಬಳಸಿ ಪಾಚಿನ ಕೊಲೆ ಮಾಡ್ತೀವಿ. ಆ ಸುಣ್ಣ ಬಳಸಿ ಪಾಚಿನ ನಾವು ತೆಗೆದಾದ್ಮೇಲೆ ಆ ಸುಣ್ಣದ ನೀರನ್ನು ನಾವು ಮತ್ತೆ ಹೊರಗೆ ಬಿಡಬೇಕಾಗ್ತದೆ, ಇಲ್ಲಾಂದರೆ ಅಲ್ಲಿ pH ಕೂಡ ಜಾಸ್ತಿ ಆಗೋ ಸಂದರ್ಭ ಇರ್ತದೆ. ಸೊ ಒಂದು ಸತಿ ನಾವು ನೀರು ತೊಗೊಂಡು ಮೆನೂರಿಂಗ್ ಮಾಡಿದಾದ್ಮೇಲೆ, ಮೆನೂರಿಂಗ್ ಮಾಡಿ ನಾವು ಮರಿ ಯಾವಾಗ ಬಿಡ್ತೀವಿ ಅನ್ನೋದಕ್ಕಿಂತ 5-6 ದಿನ ಮೊದಲು ಮಾತ್ರ ಮೆನೂರಿಂಗ್ ಮಾಡಬೇಕು. ತುಂಬ ಮೊದಲೇ ಮಾಡಿಬಿಟ್ರೆ ಪ್ರೊಡಕ್ಷನ್ ಆಗ್ಬಿಡ್ತದೆ, ಆಮೇಲೆ ಮರಿ ಬರೋ ಟೈಮಲ್ಲಿ ಆ ಪ್ರೊಡಕ್ಷನ್ ಅದು ಸಾಯ್ತಾ ಹೋಗ್ತದೆ. ಒಂದು 5-6 ದಿವಸದೊಳಗೆ ನಾವು ಮರಿನ ಬಿಡಬೇಕಾಗ್ತದೆ. ಅದು BRP ಅಥವಾ ನಾವು ಬೇರೆ ಎಲ್ಲಿಂದ ಮರಿ ತರ್ತೀವಿ ಅಲ್ಲಿ ನಾವು ಖಾತ್ರಿ ಮಾಡಿಕೊಂಡು ಮರಿಗಳನ್ನು ಆ ಮರಿಗಳು ಬರೋ ಟೈಮಲ್ಲಿ ನಾವು ನಿರ್ವಹಣೆಗೆ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ.
1: ಈಗ ಮರಿಗಳನ್ನ ಎಲ್ಲಿಂದ ತಗೊಂಡು ಬರ್ತೀರಿ ಈಗ ಪಾಲನೆ ಮಾಡ್ಬೇಕಂತಂದ್ರೆ? ಆಮೇಲೆ ತರಬೇಕಾದ್ರೆ ಏನು ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕಂತ ಹೇಳ್ತೀರಾ? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಣಿಕೆಯಲ್ಲಿ.
0: ಸರ್, ನಾವು ಸಾಧಾರಣವಾಗಿ ಹೆಚ್ಚಿನದಾಗಿ ನಾವು BRP ಮರಿಗಳನ್ನ ತರ್ತೀವಿ, ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ BRP. ಇನ್ನೂ ಕೆಲವು ಸಂದರ್ಭದಲ್ಲಿ ನಾವು ಹೊಸಪೇಟೆ ಶಿವಪುರದಿಂದನೂ ಕೂಡ ತಂದಿದ್ದೀವಿ. ಗಾಜನೂರಲ್ಲೂ ಕೂಡ ಸಿಗ್ತದೆ. ನಾವು ಹೆಚ್ಚಿನದಾಗಿ BRP ನಾವು ತರೋಂಥದ್ದು. ಸರ್, ಮರಿಗಳನ್ನ ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಟೈಮು ಮತ್ತು ಸಂಜೆ ಟೈಮಲ್ಲಿ ಮಾತ್ರ ತರಬೇಕಾಗ್ತದೆ. ಯಾಕಂದ್ರೆ ಬಿಸಿಲಿನ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದಾಗ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿದರೆ ಮರಿಗಳು ಮುಂದೆ ಹೋಗಿ ನಾವು ಅಕ್ಲಿಮಟೈಸ್ ಮಾಡೋ ಟೈಮಲ್ಲಿ ಸಾಯೋ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗೆ ನಾವು ಇಲ್ಲೂ ಬರೋ ರೈತರಿಗೂ ಕೂಡ ನಾವು ಅದನ್ನು ಹೇಳ್ತೇವೆ.

0: ಸಾಧ್ಯವಾದಷ್ಟು ಬಿಸಿಲಿನ ತಾಪ ಕಡಿಮೆ ಇದ್ದಾಗ ಸಂಜೆ ಟೈಮಲ್ಲಿ ಅಥವಾ ಬೆಳಿಗ್ಗೆ ಟೈಮಲ್ಲಿ ಮರಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಮರಿಗಳನ್ನು ತರ್ರಿ ಅಂತ ಹೇಳ್ತೀವಿ. ಮತ್ತು ಮರಿ ತರಬೇಕಾದ್ರೆ ವೆಂಟಿಲೇಟೆಡ್ ವ್ಯಾನ್ ಕೂಡ ಬೇಕು
1: ಬೇಕು
0: ಬೇಕು. ನಾವೇನು ಪ್ಲಾಸ್ಟಿಕ್ ಕವರಲ್ಲಿ ಆಕ್ಸಿಜನ್ ತುಂಬಿಕೊಡ್ತಾರೆ ಅದು ತುಂಬ ಹೀಟ್ ಆಗಬಾರ್ದು, ಆ ಟೈಪ್ ಗಾಳಿ ಓಡಾಡ್ತಾ ಇದ್ರೆ ಅದು ತುಂಬ ಒಳ್ಳೇದು. ಈಗ ತುಂಬ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ತಂದ್ರೆ ಆಕ್ಚುಲಿ ಇನ್ಕ್ಯುಬೇಟೆಡ್ ವ್ಯಾನ್ ಅಲ್ಲೂ ಕೂಡ ತರ್ತದೆ, ಅಂದ್ರೆ ಐಸ್ ಪ್ಯಾಕ್ ಮಾಡ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ತರೋದಾದ್ರೆ ಐಸ್ ಪ್ಯಾಕ್ ಮಾಡ್ಕೊಂಡು ಕೆಲವರು ತರ್ತಾರೆ. ಇನ್ಸುಲೇಟೆಡ್ ವ್ಯಾನ್ ಅಲ್ಲೂ ಮರಿಗಳನ್ನ ತರ್ತಾರೆ, ಐಸ್ ಪ್ಲಾಂಟ್ ಹಾಕೊಂಡು ತಗೊಂಡ್ಬರ್ತಾರೆ.
2: ಬಂದ ತಕ್ಷಣ ಅದಕ್ಕೆ ಏನ್ ಆಹಾರ ಕೊಡ್ತೀರಿ? ಈಗ ಮೀನ್ ಮರಿ ತಗೊಂಡ್ ಬಂದ್ರಿ, ಅಲ್ಲಿಂದ ಆಕ್ಸಿಜನ್ ತುಂಬಿರ್ತಕ್ಕಂತ ಒಂದು ಪ್ಲಾಸ್ಟಿಕ್ ಪೌಚ್ ನಲ್ಲಿ ತಂದಾದ್ಮೇಲೆ ತಕ್ಷಣವೇ ಏನೋ ಒಂದು ನೀವು ಇದು ಮಾಡ್ತೀರ?
0: ಸರ್, ತಕ್ಷಣವೇ ನಾವು ಯಾವುದೇ ರೀತಿಯ ಆಹಾರ ಕೊಡೋದಿಲ್ಲ. ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಆ ಪ್ಲಾಸ್ಟಿಕ್ ಕವರ್ಗಳನ್ನ ಕೊಳಕ್ಕೆ ಬಿಡ್ತೀವಿ. ಅಂದ್ರೆ ನಾವು ತಂದಂತ ಪ್ಲಾಸ್ಟಿಕ್ ಬ್ಯಾಗಿನ ಉಷ್ಣಾಂಶ ಮತ್ತೆ ನಮ್ಮ ಕೊಳದ ಉಷ್ಣಾಂಶ ಅದು ಹತ್ತಿರಕ್ಕೆ ರೀಚ್ ಆಗ್ಬೇಕು. ಅದು ನಾವು ಸ್ವಲ್ಪ ಬಿಸಿಲಲ್ಲೇ ಬಂದ್ವಿ ಅಥವಾ ಸ್ವಲ್ಪ ದೂರದಿಂದ ಬಂದ್ವಿ ಅಂದ್ರೆ ಅಲ್ಲಿ ಟೆಂಪರೇಚರ್ ಎಷ್ಟಿರ್ತದೆ ಅಥವಾ ಇಲ್ಲಿ ಟೆಂಪರೇಚರ್ ಎಷ್ಟಿರ್ತದೆ ಅದು ಅಕ್ಲಿಮಟೈಸ್ ಆಗಬೇಕು ಅಂತ ಒಂದು ಇದಿದೆ. ಸೊ ಹಾಗೆ ಒಂದಕ್ಕೊಂದು ಆ ಉಷ್ಣಾಂಶ ಎರಡೂ ಕೂಡ ಸೇರ್ಪಡೆ ಆಗ್ಬೇಕು. ಅದ ನಂತರ ನಾವು ಅದು ಒಂದು 10 ನಿಮಿಷ 15 ನಿಮಿಷ ನಾವು ಆ ಕೊಳದಲ್ಲಿ ಆ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕ್ತೀವಿ. ಅದ ನಂತರ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಚ್ಚಿಬಿಟ್ಟು ನಿಧಾನವಾಗಿ ನಮ್ಮ ಕೊಳದ ನೀರು ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಶೇಖರಣೆ ಮಾಡ್ತೀವಿ. ಅಂದ್ರೆ ನಿಧಾನವಾಗಿ ಹಾಕ್ತೀವಿ ಸ್ವಲ್ಪ ಸ್ವಲ್ಪ. ಅಂದ್ರೆ ಇದಕ್ಕೆ ನಾವು pH ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಇದೊಂದು ಪದ್ಧತಿಯನ್ನು ಮಾಡ್ತೀವಿ. ನಾವು ತರಂತ ಕವರಲ್ಲಿ ಏನು pH ಇರ್ತದೆ ಅಥವಾ ನಮ್ಮ pH ಏನಿರ್ತದೆ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ. ಆ ಮರಿ ಬ್ಯಾಗ್ಗಳನ್ನು ನಿಧಾನವಾಗಿ ನಮ್ಮ ಕೊಳದ ನೀರನ್ನು ಸಸ್ವಲ್ಪ ಸಸ್ವಲ್ಪ ಸಸ್ವಲ್ಪ ಹಾಕ್ಕೊಳ್ತೀವಿ. ಅದ ನಂತರ ನಾವು ಕೊಳಗಳಿಗೆ ಆ ಮರಿಗಳನ್ನು ಬೀಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನಾವು ಮೊದಲೇ ಮೆನ್ಯೂರಿಂಗ್ ಮಾಡಿದ್ರಿಂದ ಅದಕ್ಕೆ ನಿಜವಾಗ್ಲೂ ಏನು ಆಹಾರ ಬೇಕು ಆ ಆಹಾರ ಆ ಕೊಳದಲ್ಲಿ ಸಿಗ್ತದೆ. ಫೈಟೋಪ್ಲಾಂಕ್ಟನ್ ರೆಡಿ ಇರ್ತದೆ,
2: ರೆಡಿ ಇರುತ್ತೆ ಅಂತ ಹೇಳ್ತೀವಿ.
0: ಹಾಗಾಗಿ ನಾವು ಆ ಟೈಮಲ್ಲಿ ಯಾವುದೇ ಫೀಡನ್ನು ನಾವು ಹಾಕೋದಿಲ್ಲ.
2: ಈಗ ರೈತರು ಇಲ್ಲಿ ಕೇಳ್ತಕ್ಕಂತ ಒಂದು ಮೀನು ಮರಿಗಳ ಒಂದು ವಯಸ್ಸು ಅಂತಂದ್ರೆ ದೊಡ್ಡದಾದ್ಮೇಲೆ ತಗೊಂಡ್ ಹೋಗ್ತಾರಾ ಅಥವಾ ಚಿಕ್ಕದಿರ್ಬೇಕಾದ್ರೆ ತಗೊಂಡ್ ಹೋಗ್ತಾರಾ? ಏನದು ಒಂದು ತಿಂಗಳ ಲೆಕ್ಕನ ದಿನಗಳ ಲೆಕ್ಕನ ಹೇಗೆ ಸರ್? ಅದು
0: ಸರ್, ಸಾಮಾನ್ಯವಾಗಿ ರೈತರು ಕಡಿಮೆ ರೇಟಿನ ಮರಿಗಳನ್ನ ಕೇಳ್ತಾರೆ. ಅಂದ್ರೆ ಹಣ ಕಡಿಮೆ ಇರುವ ರೇಟ್ ಕಡಿಮೆ ಇರುವ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಹಣದ ಯೋಚನೆಯನ್ನು ಮಾಡಿ ನಾವು ಮರಿ ಸಾಕ್ಬಾರ್ದು. ಮರಿ ದೊಡ್ಡದಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಈಗ ನಾವು 1 ಲಕ್ಷ ಬಿಡೋದಕ್ಕಿಂತ ಸಣ್ಣ ಮರಿಗಳನ್ನ 1 ಲಕ್ಷ ಬಿಡೋದು ಒಂದೇನೆ, ಈಗ ದೊಡ್ಡ ಮರಿ ತಗೊಂಡೋಗಿ 25,000 ಬಿಡೋದು ಒಂದೇನೆ. ಹಾಗೆ ನಾವು ಇಲ್ಲಿ ಬರೋ ರೈತರಿಗೆ ಎಲ್ಲರಿಗೂ ಕೂಡ ಅದನ್ನ ನಾವು ತಿಳುವಳಿಕೆ ಕೊಡ್ತೀವಿ. ಬಟ್ ಸಾಕಷ್ಟು ರೈತರು ಇಲ್ಲ ಸರ್, ನಮಗೆ ಮರಿ ಅವ್ರಿಗೆ ಮರಿ ಸಂಖ್ಯೆ ಜಾಸ್ತಿ ಇರಬೇಕು ಮತ್ತೆ ಹಣನು ಕಡಿಮೆ ಆಗಬೇಕು. ಹಾಗಾಗಿ ಅವರು 15-25 ದಿವಸದ ಮರಿಗಳನ್ನ ಕೇಳ್ತಾರೆ. ಅದನ್ನ ನಾವು ಸರ್ಕಾರದ ರೇಟಲ್ಲಿ ಈಗ ನಾವು 30 ಪೈಸೆ, 40 ಪೈಸೆ, 50 ಪೈಸೆದಲ್ಲಿ ನಾವು ಮಾರ್ತೀವಿ. ಅಂದ್ರೆ ಒಂದು ಮರಿಗೆ. ಬಟ್ ಅದು 2-3 ತಿಂಗಳ ನಂತರ ಅದನ್ನ ಫಿಂಗರ್ಲಿಂಗ್ಸ್ ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಅದು ಸಾಧಾರಣ 3 ಇಂಚು ಗಾತ್ರಕ್ಕೆ ಇರ್ತದೆ, 2.5-3 ಇಂಚು ಗಾತ್ರಕ್ಕೆ ಇರ್ತದೆ. ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ, 1.20 ರೂಪಾಯಿಯಿಂದ ಹಿಡಿದು 1.5 ರೂಪಾಯಿವರೆಗೂ ಕೂಡ ಇರ್ತದೆ.
2: ಇದಕ್ಕೆ ಮತ್ತೆ ಆಹಾರದ ಒಂದು ನಿರ್ವಹಣೆಗೆ ಬಂದ್ರೆ, ಈಗಾಗಲೇ ಹೇಳ್ತಾ ಇದ್ರಿ ಆಹಾರದ ಒಂದು ಕುರಿತು ಹೇಳ್ತಾ ಇದ್ರಿ, ಆದ್ರೂ ತಾವು ಒಬ್ಬ ಮೀನುಗಾರಿಕಾ ಪದವಿ ವಿದ್ಯಾರ್ಥಿಯಾಗಿ ಪದವೀಧರರಾಗಿ ರೈತರಾಗಿ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಯಾವ ರೀತಿಯಿಂದ ನಾವು ಆಹಾರದ ಒಂದು ನಿರ್ವಹಣೆ ಮಾಡ್ಬೇಕಂತೀರಾ?
0: ಸರ್, ಚಿಕ್ಕ ಮರಿಗಳಿಗೆ ಬಹುಮುಖ್ಯವಾಗಿ ನಾವು ಮೆನ್ಯೂರಿಂಗ್ ಮಾಡೋ ಟೈಮಲ್ಲಿ ತುಂಬಾ ಅತಿ ಜಾಗ್ರತೆಯಿಂದ ನಾವು ಮೆನ್ಯೂರಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗ್ತದೆ. ಒಂದು ಮೆನ್ಯೂರಿಂಗ್ ಆಯ್ತು ಅಂದ್ರೆ ನಾವು 50% ಆಹಾರ ಆ ಮರಿಗಳಿಗೆ ಒಂದು 15 ದಿವಸದವರೆಗೂ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಿಗ್ತದೆ. ಆದರೂ ಕೂಡ ನಾವು ಮಾಡಿದ್ದು ಎಲ್ಲದೂ ಸರಿ ಇರ್ತದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ನೀರಲ್ಲಿ ಎಷ್ಟು ನಾವು ಮಾಡಿರ್ತೀವಿ, ನಾವು ನೀರಿನ ಅಂಶ ಎಷ್ಟು ಕ್ವಾಂಟಿಟಿಯಲ್ಲಿ ಇರ್ತದೆ ಅನ್ನೋದು ನಮಗೆ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಕೆಲವೊಮ್ಮೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, 1 ಲಕ್ಷ ಮರಿ ಬಿಟ್ಟಾಗ ನಾವು ಸ್ಪಾನನ್ನು ಬಿಟ್ಟಾಗ 1 ಕೆಜಿ ಶೇಂಗಾ ಹಿಂಡಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ಹಾಕ್ತೀವಿ. ಅದು ಮೊದಲು 15 ದಿವಸ 1 ಲಕ್ಷ ಮರಿಗೆ 1 ಕೆಜಿ ಶೇಂಗಾ ಹಿಂಡಿಯನ್ನು ಹಾಕ್ತೀವಿ. 15 ದಿವಸದ ನಂತರ 1 ಲಕ್ಷ ಮರಿಗೆ ನಾವು 3 ಕೆಜಿ ಹಿಂಡಿ ಮತ್ತು ಪಾಲಿಶ್ ತೌಡನ್ನು ಹಾಕ್ತೀವಿ. ಅದು ಸಾಧಾರಣ ಮತ್ತೆ 1 ತಿಂಗಳಿಂದ 1 ತಿಂಗಳು 10 ದಿವಸದವರೆಗೂ ಆ ರೀತಿ ಆ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. 1.5 ತಿಂಗಳ ನಂತರ ನಾವು 5 ಕೆಜಿ ಶೇಂಗಾ ಹಿಂಡಿ ಮತ್ತೆ ರೈಸ್ ಗ್ರಾನ್ ಅನ್ನು ಹಾಕಬೇಕಾಗ್ತದೆ, ಪಾಲಿಶ್ ತೌಡನ್ನು ಹಾಕಬೇಕಾಗ್ತದೆ.
2: ತಮ್ಮಲ್ಲಿ ಈ ಒಂದು ಕೇಂದ್ರದಿಂದ ತರಬೇತಿ ಏನಾದ್ರೂ ಕೊಡ್ತಾ ಇದ್ದೀರಾ ರೈತರಿಗೆ, ಹೊಸದಾಗಿ ಏನನ್ನು ಮಾಡ್ಬೇಕನ್ನೋರಿಗೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಒಂದು ಉತ್ಸಾಹ ತೋರಿಸ್ತಕ್ಕಂಥವ್ರು ರೈತರಿಗೆ?
0: ಸರ್, ನಾವು ಇನ್ನು ತರಬೇತಿ ಶಾಲೆ ಅಂತ ನಾವೇನು ತರದಿಲ್ಲ. ಆದರೆ ಕೆಲವು ನಮ್ಮ
2: ನೀವೇ ಹೇಳ್ತೀರಾ,
0: ನಾವೇ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಕರ್ನಾಟಕ ಸರ್ಕಾರದ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮತ್ತೆ ಎಂಪಡದಿಂದ ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ನಾವು ಅವರ ಸಹಯೋಗದೊಂದಿಗೆ ನಾವು ಇಲ್ಲಿ ಕೆಲವು ರೈತ ಶಿಬಿರವನ್ನು ನಡೆಸಿದ್ದೀವಿ. ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಆದರೆ ನಾವು ನಮ್ಮದೇ ಆದಂಥ ತರಬೇತಿ ಶಾಲೆಯನ್ನು ಓಪನ್ ಮಾಡಿಲ್ಲ. ಬಟ್ ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಲೂ ಕೂಡ ಇದೆ.
2: ಅಲ್ಲ, ಈಗ ತಾವ್ ಹೇಳ್ತಾ ಇದ್ರಿ ಮೀನು ಮರಿಗಳಿಗೆ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಕಲುಷಿತ ರಹಿತ ಮತ್ತೆ ಆ ಒಂದು ವಾತಾವರಣ ಇರೋದಕ್ಕೋಸ್ಕರ ಕಲುಷಿತ ರಹಿತ ನೀರು, ಒಳ್ಳೆಯ ನೀರು ಇದೆ, ಒಳ್ಳೆಯ ವಾತಾವರಣ ಇದೆ, ರೋಗ ಯಾವುದು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದಾಗ್ಯೂ ಚಿಕ್ಕ

0: ಪುಟ್ಟದಾಗಿ ಏನಾದರೂ ಸಮಸ್ಯೆ ಕಾಣಿಸುತ್ತಾ?
1: ಸರ್, ನಮಗೆ ಇದುವರೆಗೂ ಆ ಸಮಸ್ಯೆ ಏನು ಕಂಡಿಲ್ಲ. ಆದರೆ ನಾನು ಬೇರೆ ಕಡೆ ಕೆಲಸ ಮಾಡುತ್ತಿರ್ಬೇಕಾದ್ರೆ ನಾನು ಈ ಬ್ಯಾಕ್ಟೀರಿಯಲ್ ಡಿಸೀಸಸ್ಸು, ಫಂಗಲ್ ಡಿಸೀಸಸ್ಸು, ವೈರಲ್ ಡಿಸೀಸಸ್ಸು, ಮೀನು ಮರಿಗಳಿಗೆ ಬಂದಿದ್ದು ಸಾಕಷ್ಟು ಉದಾಹರಣೆಗಳಿದೆ. ಬಟ್ ಇಲ್ಲಿ ನಮ್ಮ ಶಾಂತಿ ಸಾಗರದಲ್ಲಿ ಆ ಒಂದು ಆ ರೀತಿಯ ರೋಗ ರುಜಿನಗಳು ಕಂಡುಬಂದಿಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ಪೊಲ್ಯೂಟೆಡ್ ಫ್ಯಾಕ್ಟ್ರೀಸ್ದಾಗಲಿ ಅಥವಾ ಇಲ್ಲಿ ಯಾವುದೇ ಒಂದು ಹತ್ತಿರದ ದೊಡ್ಡ ಸಿಟಿ ಇಲ್ದಲ್ಲಿ ಇರೋದ್ರಿಂದ ನೀರು ಕಲುಷಿತವಾಗಿಲ್ಲ ಅಂತ ನನ್ನ ಒಂದು ಭಾವನೆ. ಮತ್ತು ನೀರು ಯಾವಾಗಲೂ ಈಗ ಒಳ್ಳೆಯ ಪ್ರಮಾಣದಲ್ಲಿ ನೀರು ಇರೋದ್ರಿಂದ ಈಗಂತೂ ಈಗ ಒಂದು ಎರಡು ವರ್ಷ ಅಂತೂ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಒಂದೇನೆಂದರೆ ನಿರ್ವಹಣೆ ಮಾಡೋ ಟೈಮಲ್ಲಿ ಪಾಚಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದರೆ ಸ್ಟೋರ್ಡ್ ವಾಟರ್ ಆದ್ದರಿಂದ ಪಾಚಿಯಲ್ಲಿ ಚಾರ ಅಂತ ಒಂದು ಹೇಳ್ತೀವಿ, ಮತ್ತು ಹೈಡ್ರಿಲ್ಲ ಅಂತ ಹೇಳ್ತೀವಿ, ಮತ್ತು ಕೆಲವು ಫಿಲಮೆಂಟ ಸಾಲ್ಗೆ ಇವೆಲ್ಲ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಇದು ಡಿಸೀಸ್ಗಿಂತ ನಮಗೆ ಹೆಚ್ಚಿಗೆ ಕೆಲಸ ಕೊಡ್ತಾ ಕೆಲಸ ಒಂದು ನಿರ್ವಹಣೆ ಮಾಡಬೇಕು.
0: ಮೇಜರ್
1: ಅಂತ ನಮಗೆ ಈ ವರ್ಷದಲ್ಲಿ ಕಂಡು ಬರ್ತದೆ. ಅದು ಹೋದ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಈ ಕೆಲಸ ಈ ಒಂದು ನಿರ್ವಹಣೆ ಇರಲಿಲ್ಲ, ಪಾಚಿ ನಿರ್ವಹಣೆ ಇರಲಿಲ್ಲ. ಬಟ್ ಈ ವರ್ಷ ಮಾತ್ರ ಪಾಚಿ ಸಮಸ್ಯೆ ತುಂಬಾ ಆಗ್ತಾ ಇದೆ.
0: ಇದರ ಜೊತೆಗೆ ಸರ್, ಅಲಂಕಾರಿಕ ಮೀನುಗಳ ಒಂದು ಮರಿಗಳ ಪಾಲನೆ ಕೂಡ ಮಾಡ್ತಾ ಇದ್ದೀರಾ?
1: ಹೌದು ಸರ್, ಅಲಂಕಾರಿಕ ಮೀನು ಮರಿಗಳನ್ನು ಪಾಲನೆ ಮಾಡಬೇಕನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೀವಿ. ಆದರೆ ನಾವು ಸದ್ಯಕ್ಕೆ ಗಪ್ಪಿ ಮತ್ತು ಮೋಲಿ ಎರಡು ವೆರೈಟಿಯನ್ನು ಮಾತ್ರ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ತೀವಿ.
0: ಇದರ ಜೊತೆ ಈಗ ತಾವು ಹೇಳಿದ್ರಿ, ಈಗಾಗಲೇ ಹೇಳ್ತಾ ಇದ್ದೀರಿ, ಇದು ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ. ಖರ್ಚು ವೆಚ್ಚಗಳಿಗೆ ಬಂದರೆ, ಆಮೇಲೆ ಆಳುಗಳ ಒಂದು ನಿರ್ವಹಣೆಗೆ ಬಂದರೆ ಏನು ಹೇಳ್ತೀರಾ?
1: ಸರ್, ಇಲ್ಲಿ ನಮಗೆ ಸಾಧಾರಣ ಒಂದು ಆನ್ ಆವರೇಜ್ 10 ಎಕರೆ ಫಿಶ್ ಫಾರ್ಮನ್ನು ರನ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 7-8 ಜನ ಪರ್ಮನೆಂಟ್ ಲೇಬರ್ಸ್ ಬೇಕಾಗ್ತದೆ. ಬಟ್ ನಮ್ಮಲ್ಲಿ ಸದ್ಯಕ್ಕೆ ಈಗ 4 ಜನ ಇದ್ದಾರೆ. ಮತ್ತು ನಮಗೆ ಕೆಲಸ ಹೆಚ್ಚಿಗೆ ಇದ್ದಾಗ ನಾವು ಹೊರಗಡೆಯಿಂದ 5-6 ಜನ ಎಕ್ಸ್ಟ್ರಾ ತೊಗೊಳ್ತೀವಿ, ತೊಗೊಂಡು ಈ ನಿರ್ವಹಣೆ ಮಾಡ್ತಾ ಇದ್ದೀವಿ. ನಮಗೆ ಅನೇನ್ ಆವರೇಜ್ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ಒಂದು 9-10 ಲಕ್ಷ ರೂಪಾಯಿ ಈ ನಿರ್ವಹಣೆ ಇವ್ರಿಗೇನು ನಾವು ಸ್ಯಾಲ್ರಿ ರೂಪದಲ್ಲಿ ಕೊಡ್ತೀವಿ ಅದಕ್ಕೆ ನಮಗೆ 9-10 ಲಕ್ಷ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆಯವ್ರಿಗೆ ಏನು ಕರೆಸ್ತೀವಿ ಅವ್ರಿಗೆ ಸಾಧಾರಣ 1.5-2 ಲಕ್ಷ ರೂಪಾಯಿ ಖರ್ಚು ಇರ್ತದೆ. ಇದರ ಜೊತೆಗೆ ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ಲೈಸೆನ್ಸ್ ಅನ್ನು ಕಟ್ಟೋದು ಸಾಧಾರಣ 1-5 ಲಕ್ಷ ರೂಪಾಯಿ, ಅದು ಪ್ರತಿ ವರ್ಷ 5-5% ಜಾಸ್ತಿನೂ ಕೂಡ ಆಗ್ತಾ ಇರ್ತದೆ. ಈಗಿನ ಮಟ್ಟಿಗೆ ಅದು ಸಾಧಾರಣ 5 ಲಕ್ಷ ಇದೆ. ಅದರ ಜೊತೆಗೆ ಮೀನು ಮರಿ ತರೋವಂಥದ್ದು, ಆ ಮೀನು ಮರಿಗೆ ಆಹಾರ ಕೊಡೋವಂಥದ್ದು, ಇದು ನಮಗೆ ಆ ಖರ್ಚಲ್ಲಿ ಸೇರ್ತದೆ. ಒಟ್ಟಾರೆಯಾಗಿ ಈ ಒಂದು ಕೇಂದ್ರದಲ್ಲಿ ಪ್ರತಿ ವರ್ಷ ಸಾಧಾರಣ 20-22 ಲಕ್ಷ ರೂಪಾಯಿ ಪ್ರತಿ ವರ್ಷ ಒಂದು ನಿರ್ವಹಣೆ ಮತ್ತು ಮೀನು ಮರಿ ಸಾಗಾಣಿಕೆ ಮಾಡಲಿಕ್ಕೆ ಖರ್ಚು ವೆಚ್ಚ ಇದೆ.
0: ಈಗ ರೈತರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರಾ ಅಥವಾ ನಿಮ್ಮನ್ನು ಸಂಪರ್ಕಿಸಿದಾದಲ್ಲಿ ನೀವೇ ಕಳಿಸ್ತೀರಾ ಮೀನು ಮರಿಗಳನ್ನು? ಇದು ಯಾವ ಥರದ ಇದೆ?
1: ಸಣ್ಣ ರೈತರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಕೆಲವು ದೊಡ್ಡ ರೈತರು ಅವರು ಅವ್ರದೇ ಆದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರು ಬಂದು ತಗೊಂಡು ಹೋಗ್ತಾರೆ,
0: ಖುದ್ದಾಗಿ
1: ಬಂದು ತಗೊಂಡು ಹೋಗ್ತಾರೆ. ಬಟ್ ಕೆಲವರು ನಮ್ಮಿಂದನೇ ನೀವೇ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಅಥವಾ ಸಿಂಟೆಕ್ಸಲ್ಲಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ನಮ್ಮಲ್ಲಿ ಕಳೆದ ವರ್ಷ ಯಾದಗಿರಿವರೆಗೂ ಕೂಡ ಇಲ್ಲಿಂದ ಮೀನು ಮರಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಮೀನು ಮರಿಗಳನ್ನು ಸೌಲಭ್ಯ ನಮ್ಮ ಅವಲಂಬನೆಗೆ ನೋಡಿಕೊಂಡು ನಾವು ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ತೀವಿ.
0: ಇದು ಈಗ ಮೀನು ಮರಿಗಳ ಉತ್ಪಾದನೆ ಬೇಡಿಕೆಗೆ ಅನುಗುಣವಾಗಿ ತಾವು ಉತ್ಪಾದನೆ ಮಾಡ್ತೀರಾ ಇಲ್ಲ ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಒಂದು ವ್ಯವಸ್ಥೆನ ಹೇಗೆ?
1: ಸರ್, ಇಲ್ಲಿ ಬೇಡಿಕೆ ಸಾಕಷ್ಟು ಇದೆ,
0: ಪೂರೈಕೆ
1: ಆ ಮಟ್ಟಿಗೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನನಗೆ ಆ ಬೇಡಿಕೆ ಇನ್ನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇದು ನಮ್ಮ ಸ್ಟಾರ್ಟ್ ಮಾಡಿ ಈಗ ಜಸ್ಟ್ ಒಂದು 1.5 ವರ್ಷ ಆಯಿತು, 3ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಇರ್ತದೆ ನಮಗೆ. ಬಟ್ ಕಳೆದ ವರ್ಷ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬೇಡಿಕೆ ಏನಿತ್ತು ನಾವು ಅದನ್ನು ಪೂರೈಸಿದ್ದೇವೆ. ಹಾಗೆ ಬೇಡಿಕೆನು ಈಗ ಹೊರ ರಾಜ್ಯಗಳಿಂದ ಮೀನು ಮರಿಗಳನ್ನ ತಂದು ಕೊಡೋಂಥ ಇದು ಕೂಡ ಇದೆ. ಬಟ್ ನಮ್ಮಲ್ಲೇ ಒಳ್ಳೆ ನಮ್ಮಲ್ಲಿ ಸಿಗೋಂಥ ತಳಿಗಳು ತುಂಬ ಒಳ್ಳೆ ತಳಿಗಳು, ನಮ್ಮ ಇಲ್ಲಿ ನೀರಿಗೆ ಅಡ್ಜಸ್ಟ್ ಆಗಿ ಒಳ್ಳೆ ಗ್ರೋತ್ ಬರೋಂಥ ತಳಿಗಳು. ಹೊರ ರಾಜ್ಯದ್ದು ನಮಗೆ ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ ಅಂದರೂ ಕೂಡ ಕೆಲವೊಮ್ಮೆ ಆಸೆ ಪಟ್ಟು ಕಡಿಮೆ ರೇಟಲ್ಲಿ ಸಿಗ್ತದೆ ಅಂತೇಳಿ ರೈತರು ತಗೊಳ್ತಾರೆ, ಭಾಳಷ್ಟು ಮೋಸಗಳು ಕೂಡ ಹೋಗ್ತಾರೆ. ಬಟ್ ನಮ್ಮ ರಾಜ್ಯದ ತಳಿಗಳನ್ನು ತಗೊಂಡ್ರೆ ತುಂಬ ಒಳ್ಳೇದು ಅಂತೇಳಿ ಒಂದು ಭಾವನೆ.
0: ಒಟ್ಟಾರೆಯಾಗಿ ಎಲ್ಲ ಖರ್ಚು ವೆಚ್ಚ ಕಳೆದು ಲಾಭಾಂಶ ಅಂತ ಹೇಳ್ಬೋದು, ಇಲ್ಲ ನಿಮಗೆ ಸಿಗ್ತಕ್ಕಂತ ಒಂದು ಪ್ರತಿಫಲ, ದುಡಿಮೆಗೆ ಒಂದು ಪ್ರತಿಫಲ ಅಂತ ಹೇಳ್ಬೋದು, ಎಷ್ಟು ನಿರೀಕ್ಷೆ ಮಾಡ್ತೀರಿ ಸರ್? ಎಷ್ಟು ತಮಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ?
1: ಸರ್, ನಮ್ಮ ಶಾಂತಿ ಸಾಗರ ಮೀನು ಮರಿ ಪಾಲನಾ ಕೇಂದ್ರದಿಂದ ಇದುವರೆಗೂ ನಾನು ಲಾಭಾಂಶ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಯಾಕಂದ್ರೆ ಯಾವುದೇ ಒಂದು ಇಂಡಸ್ಟ್ರಿನ ನಾವು ಸ್ಟಾರ್ಟ್ ಮಾಡಿದಾಗ ಮೊದಲು 3-4 ವರ್ಷ ಅದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ, ಸೊ ಅದ ನಂತರ ಸ್ಟೆಬಿಲೈಸ್ ಆಗ್ತದೆ. ಸೊ ನಮಗೆ ಈ ವರ್ಷದಿಂದ ನಾವು ಲಾಭಾಂಶ ಕಡೆ ನಾವು ತಿರುಗಬಹುದು ಅಂತ ಒಂದು ಆಶಾಭಾವನೆಯಿಂದ ನಾನು ಈ ಮಾತನ್ನು ಹೇಳ್ತಿದ್ದೇನೆ. ಈ ವರ್ಷ ನಮ್ಮ ಟಾರ್ಗೆಟ್ 50 ಲಕ್ಷ ಮರಿಗಳನ್ನ ಕೊಡುವಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ನಾವು 50 ಲಕ್ಷ ಮರಿಗಳನ್ನ ಪೂರೈಸಿದ್ದೆ ಆದರೆ ಸಾಧಾರಣ ನಮಗೆ ಈ ಒಂದು ಆಕ್ಟಿವಿಟೀಸ್ ಅಲ್ಲಿ ಒಂದು 30 ಲಕ್ಷ ಖರ್ಚು ಬರ್ತದೆ, ಒಂದು 20 ಲಕ್ಷ ಲಾಭ ಬರ್ಬೋದು. 50 ಲಕ್ಷ ಮರಿ ನಾವು ಪಾಲನೆ ಮಾಡಿದರೆ ಕೆಲವೊಮ್ಮೆ ಏನಾಗ್ತದೆ, ಮರಿಗಳು ತರೋ ಟೈಮಲ್ಲಿ

0: ಅಕ್ರಮಡೇಟ್ ಸರಿಯಾಗಿಲ್ಲ, ಕೆಲವೊಮ್ಮೆ ಡೆತ್ ಆಗ್ತದೆ, ಪಾಚಿ ಜಾಸ್ತಿ ಆಗಿ ಕೆಲವೊಮ್ಮೆ ಮರಿಗಳ ಸಂಖ್ಯೆ ಸಾವು ಜಾಸ್ತಿ ಆಗ್ತದೆ, ಇಂಥ ಟೈಮಲ್ಲಿ ಸ್ವಲ್ಪ ಲಾಸು ಕೂಡ ಆಗ್ತದೆ.
1: ಇದಲ್ಲದೇ ಈ ಪಕ್ಷಿಗಳು ಮತ್ತೆ ಬೇರೆ ಜಲಚರ ಪ್ರಾಣಿಗಳು ಇದ್ರ ವೈರಿಗಳು ಅಂತ ಹೇಳ್ತೀವಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳಕ್ಕೆ?
0: ಸರ್, ಇದು ಎಲ್ಲಿ ಮೀನು ಸಾಕಾಣಿಕೆ ಇರ್ತದೆ, ಇಲ್ಲಿ ತಾವು ಹೇಳಿದ ಹಾಗೆ ಜಲಚರ ಪ್ರಾಣಿಗಳು, ಅದಕ್ಕೆ ಕೆಲವು ನಾವು ವೈರಿಗಳು ಅಂತಾನು ಹೇಳ್ತೀವಿ, ಕೆಲವೊಂದು ಅದಕ್ಕೆ ಮಿತ್ರರು ಕೂಡ ಆಗ್ಬೋದು. ಅದು ಎಲ್ಲ ಕಡೆನೂ ಇರ್ತದೆ ಸರ್, ನಮ್ಮ ಕೇಂದ್ರದಲ್ಲೂ ಕೂಡ ಇದೆ. ಬಟ್ ನಾವು ಅದಕ್ಕೆ ಸಾಕಷ್ಟು ಮೆಜರ್ಸ್ ಅನ್ನ ತಗೊಂಡಿದೀವಿ. ಈಗ ನಾವು ಏನ್ ಮಾಡಿದೀವಿ ಅಂದ್ರೆ, ಕೊಳದ ಸುತ್ತಲೂ ಶೇಡ್ ನೆಟ್ ಅನ್ನ ಹಾಕಿದೀವಿ. ಶೇಡ್ ನೆಟ್ ಅನ್ನ ಹಾಕ್ಬೇಕಾದ್ರೆ ಅರ್ಧ ಅಡಿ ಕೆಳಗೆ ಹಾಕಿ ಮಣ್ಣು ತುಂಬಿಸಿದೀವಿ, ಹಾಗಾಗಿ ಅಲ್ಲಿಂದ ಹಾವನ್ನ ಬರೋ ಚಾನ್ಸಸ್ ಬಹಳ ಕಡಿಮೆ. ಆದ್ರೂ ಕೂಡ ಕೆಲವೊಮ್ಮೆ ಬರ್ತದೆ, ನಮ್ಮ ಕೊಳಗಳಲ್ಲಿ ಹಾವುಗಳು ಇರ್ತವೆ. ಬಟ್ ಪರದೆ ಹಾಕದೇ ಇದ್ರೆ, ಈ ಶೇಡ್ ನೆಟ್ ಹಾಕದೇ ಇದ್ರೆ ಅದರ ಹೆಚ್ಚು ಸಂಖ್ಯೆ ಜಾಸ್ತಿ
1: ಆಗಿದೆ.
0: ಮತ್ತೆ ಏಡಿ ಬರ್ತದೆ, ಮತ್ತು ಪಕ್ಷಿಗಳು ಸಾಕಷ್ಟು ಪಕ್ಷಿಗಳು ಬರ್ತದೆ ಬೆಳಗಿನ ಟೈಮು ಮತ್ತು ಸಂಜೆ ಟೈಮಲ್ಲಿ. ಹಾಗೆ ನಾವು ಗಿಲ್ನಟ್ಟನ್ನು ಮೇಲ್ಗಡೆ ಪೋಲ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ಪಾಂಡನ್ನು ನಾವು ಕವರ್ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಿದ್ದೀವಿ, ಎಲ್ಲ ಪಾಂಡಿಗೂ ಮಾಡಲಿಕ್ಕಾಗಿಲ್ಲ. ಬಟ್ ಮಾಡಿದರೆ ಸರ್ವೈವಲ್ ರೇಟ್ ಸ್ವಲ್ಪ ಜಾಸ್ತಿ ಸಿಗ್ತದೆ.
1: ಒಟ್ಟಾರೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಮುಂದಿನ ಪೀಳಿಗೆಗಳು ಅಂತಂದರೆ, ಯುವಕರು ಯಾರು ಈ ಥರದ ಒಂದು ಕೃಷಿಯಲ್ಲಿ ಮೀನು ಕೃಷಿಯಲ್ಲಿ ಮುಂದುವರಿಸಬೇಕು, ಅಥವಾ ಸ್ವಂತ ಉದ್ಯಮನ ಆರಂಭ ಮಾಡಬೇಕು, ಅಥವಾ ಸ್ವಂತ ಒಂದು ಬಂಡವಾಳ ಹಾಕಿಬಿಟ್ಟು ಸರ್ಕಾರದ ಒಂದು ಸಹಕಾರದಲ್ಲಿ ಮಾಡಬೇಕು ಅನ್ನೋರಿಗೆ ಏನು ತಮ್ಮ ಒಂದು ಕಿವಿ ಮಾತು ಸರ್?
0: ಸರ್, ಇದು ನನಗೆ ಬಹಳ ಕಾಡುತ್ತಿರುವಂಥ ಪ್ರಶ್ನೆ, ನೀವು ಭಾರಿ ಸರಿಯಾದ ಸಮಯದಲ್ಲಿ ಕೇಳಿದ್ದೀರಾ ಅನ್ಕೊಂತೀನಿ. ಸರ್, ಈಗ ಏನಾಗಿದೆ ಅಂದರೆ, ಈಗಿನ ಯುವಕರು ಈ ಕೆಲವು ಯೂಟ್ಯೂಬ್ಗಳನ್ನು ಅಥವಾ ಕೆಲವು ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಮೀನುಗಾರಿಕೆ ಮಾಡ್ತೀವಿ ಅಂತ ಬರ್ತಾರೆ. ಬಟ್ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ಯಾರು ಕೂಡ ಯೂಟ್ಯೂಬಲ್ಲಿ ಅಥವಾ ಇನ್ನೊಂದು ಡಿಜಿಟಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಯಾವುದೇ ಒಂದು ಪ್ರೊಫೆಷನ್ಗೆ ಜಂಪ್ ಆಗಬೇಡಿ. ಯಾಕೆಂದರೆ, ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ಬರಬೇಕಂದ್ರೆ ನೀವು ಮೊದಲು ಅದರ ಒಂದು 6 ತಿಂಗಳು 1 ವರ್ಷ 2 ವರ್ಷ ಅದರಲ್ಲಿ ಕೆಲಸ ಮಾಡಿ ತಿಳ್ಕೊಬೇಕಾದ್ರೆ ಅಂಶಗಳು, ಏನೇನು ಕಷ್ಟ ಇದೆ, ಏನೇನು ಸುಖ ಇದೆ. ಈಗ ನಾನೇ ಕೂಡ ಯೂಟ್ಯೂಬ್ ಮಾಡಿ ಹೇಳಿದರೂ ಕೂಡ ನಾನು ಏನು ಬರೀ ಉತ್ಪನ್ನ ನನಗೆ ಅಥವಾ ನನಗೆ ಲಾಭ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ, ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಈ ಒಂದು ಕ್ವಶನ್ ನೀವು ತುಂಬ ಚೆನ್ನಾಗಿ ಒಳ್ಳೆ ರೈಟ್ ಟೈಮಲ್ಲಿ ಕೇಳಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ಈ ಒಂದು ಮೀನುಗಾರಿಕೆ ವೃತ್ತಿಯಿಂದ ಬಹಳ ಮುಖ್ಯವಾಗಿ ನಾವೇನು ಮೀನನ್ನು ಪಬ್ಲಿಕ್ಕಿಗೆ ನಾವು ಯೂಸ್ ಮಾಡಿ ಕೊಡ್ತೀವಿ, ತಿನ್ಲಿಕ್ಕೆ ಕೊಡ್ತೀವಿ, ಇದರಿಂದ ಕಡಿಮೆ ಹಣದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಕೊಡ್ತೀವಿ. ಇದು ಅತಿ ಹೆಚ್ಚು ಪ್ರೋಟೀನ್ ಇರೋಂಥ ಒಂದು ವಸ್ತು ಸರ್ ಮೀನುಗಾರಿಕೆ. ಅಂದರೆ ಮೀನು ಯೂಸ್ ಮಾಡಲಿಕ್ಕೆ ನಾವೇನು ಕೊಡ್ತೀವಲ್ಲ, ಇದು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈಗ ಮೀನನ್ನು ತಗೊಳ್ತಾರೆ. ಬಟ್ ನಾವು ಬೇರೆ ಕೆಲವು ದೇಶದಲ್ಲಿ ಒಂದು ಊಟದಲ್ಲಿ ಒಂದು ಪಾರ್ಟ್ ಮೀನು ಇರ್ತದೆ. ಬಟ್ ನಮ್ಮ ದೇಶದಲ್ಲಿ ಆ ರೀತಿ ಇನ್ನು ಆ ಸಿಸ್ಟಮ್ ಇಲ್ಲ, ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ತಗೊಳ್ತಾರೆ. ಬಟ್ ಇದು ಸರ್ಕಾರ ಇದಕ್ಕೆ ಸ್ವಲ್ಪ ಉತ್ತೇಜನ ಕೊಟ್ಟು ಪ್ರತಿ ಒಬ್ಬರು ಯಾರು ಯೂಸ್ ಮಾಡ್ತಾರೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್ ಯಾರು ಯೂಸ್ ಮಾಡ್ತಾರೆ ಅವರು ಎಷ್ಟು ಸಾಧ್ಯವಾದಷ್ಟು ಮೀನನ್ನು ಉಪಯೋಗ ಮಾಡಿದ್ದೆ ಆದರೆ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಬಾರಿನೇ ಒಳ್ಳೆ ಒಂದು ಕಾರ್ಯಕ್ರಮ ಆಗ್ತದೆ. ಎರಡನೇದು, ಈಗ ನೋಡಿ ನಮಗಿಲ್ಲಿ ಬರೋದಕ್ಕಿಂತ ಮೊದಲು ಬಿ ಪಿ ಇತ್ತು. ಬಟ್ ಇಲ್ಲಿ ನಾನು ಓಡಾಡಿಕೊಂಡು ದಿವಸಕ್ಕೆ ಒಂದು 2-3 ರೌಂಡ್ ಓಡಿದ್ರೆ ಒಂದು 5-6 ಕಿಲೋಮೀಟರ್ ಹೋದಂಗೆ ಆಗ್ತದೆ. ಮತ್ತು ಎಲ್ಲ ಕೆಲಸಗಳನ್ನು ನಾವು ಸಾಕಷ್ಟು ಮಾಡ್ತಿರೋದ್ರಿಂದ ನನ್ನ ಆರೋಗ್ಯ ಅಂತೂ ತುಂಬಾ ಸುಧಾರಣೆ ಆಗ್ತದೆ. ಬಟ್ ಇದು ಈ ಇತ್ತೀಚಿನ ಯುವಕರು ಆ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾರು ಕೆಲಸದಲ್ಲಿ ತೊಡಗ್ತಾರೆ ನಿಜವಾಗ್ಲೂ ಅವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯ ಇದಾಗ್ತದೆ. ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆ, ಸರಿಯಾದ ರೀತಿಯಲ್ಲಿ ಮೀನಿನ ದಾಸ್ತಾನು ಎಲ್ಲ ಆದರೆ ಲಾಭಾಂಶನೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಬಟ್ ಮೊದಮೊದಲಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ಅವರು ವೆಯ್ಟ್ ಮಾಡಬೇಕು, ಅವ್ರಿಗೇನು ಪ್ರಾಬ್ಲಮ್ ಆಗಿರ್ತದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಈಗಿನ ದಿನಗಳಲ್ಲಿ ಯುವಕರದ್ದು ಏನಪ್ಪ ಅಂತ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ಬಿಟ್ಟುಬಿಡ್ತಾರೆ ಆ ಪ್ರೊಫೆಷನ್, ಅವರಿಗೆ ತಾಳ್ಮೆ ಇಲ್ಲ. ಹಾಗಾಗಿ ಇದು ಎಲ್ಲರಿಗೂ ಸಕ್ಸಸ್ ರೇಟ್ ಕೊಡ್ತದೆ ಅಂತ ಹೇಳಿಕ್ಕೆ, ಯಾರಿಗೆ ತಾಳ್ಮೆ ಇದೆ, ಯಾರು ಅರ್ಥ ಮಾಡ್ಕೊಂಡು ಯಾರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ, ಡೆಫಿನೆಟ್ಲಿ ಅವ್ರಿಗೆ ಸಕ್ಸಸ್ ರೇಟ್ ಕಾಣಬಹುದು ಅಂತ ಒಂದು ಹೇಳ್ಬೋದು.
1: ಕೊನೆಯದಾಗಿ, ನಮ್ಮ ರೈತ ಬಾಂಧವರು, ಸುತ್ತಮುತ್ತಲಿ ಇರತಕ್ಕಂತ ರೈತ ಬಾಂಧವರು ಮೀನು ಮರಿಗಳನ್ನ ನಿಮ್ಮ ಹತ್ರ ತಗೊಂಡು ಸಾಕ್ಬೇಕಂತ ಹೇಳಿದ್ರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ, ತಮ್ಮ ಒಂದು ಸಂಪರ್ಕ ಸಂಖ್ಯೆ ಕೊಡಿ ಸರ್.
0: ಸರ್, ಶಾಂತಿ ಸಾಗರ ಮೀನು ಮರಿ ಪಾಲನಾ ಕೇಂದ್ರ, ನನ್ನ ಹೆಸರು ಗೋವಿಂದರಾಜ್ ನಾಯಕ್ ಅಂತೇಳಿ. ದೂರವಾಣಿ ಸಂಖ್ಯೆ 9444-81-86-238. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, 9444-81-86-238. ಧನ್ಯವಾದಗಳು.
1: ಇದುವರೆಗೆ ತಾವು ಮೀನು ಕೃಷಿಕರಿಗೆ, ಅದರಲ್ಲಿ ವಿಶೇಷವಾಗಿ ಏನು ಈಗ ಸಮಗ್ರ ಕೃಷಿಯಲ್ಲಿ ಇದು ಒಂದು ಭಾಗ, ಮೀನು ಸಾಕಾಣಿಕೆ ಇದು ಒಂದು ಭಾಗ ಆಗಿರುತ್ತೆ. ಸೊ ಹಾಗಾಗಿ ತಾವು ಈ ಮೀನು ಕೃಷಿ, ಮೀನು ಒಂದು ಮರಿಗಳ ಪಾಲನೆ, ಹೊಂಡಗಳ ನಿರ್ವಹಣೆ, ಆಹಾರ ಯಾವ ರೀತಿ ಕೊಡ್ಬೇಕು

ಪರಿಸರಗೀತೆ ಕೇಳಿದಿರಿ. ಇಂದಿನ ಕಾರ್ಯಕ್ರಮ ಕುರಿತಾದ ಒಂದು ಸಂದೇಶ ಹಂಪಣ್ಣ ನೆಮ್ತಿಯವರಿಂದ. ಇಂದಿನ ಕೃಷಿ ರಂಗದಲ್ಲಿ ವಿಜಯಕುಮಾರ್ ನಾಯಕ್ ಅವರು ಮೀನು ಸಾಕಾಣಿಕೆ ಬಗ್ಗೆ, ಮರಿಗಳನ್ನು ಹೇಗೆ ಬಿಡಬೇಕು, ಎಷ್ಟು ಪ್ರಮಾಣದಲ್ಲಿ ಆಹಾರ ನೀಡಬೇಕು, ನೀರಿನ pH ಪ್ರಮಾಣ ಎಷ್ಟಿರಬೇಕು ಎಂಬುದನ್ನು ವಿವರವಾಗಿ ತಿಳಿಸಿದರು. ಸುಧಾಕರ್ ಸರ್ ಸಂದರ್ಶನ ಚೆನ್ನಾಗಿ ನಡೆಸಿಕೊಟ್ಟರು, ಅವರಿಗೆ ಆಕಾಶವಾಣಿಗೂ ಧನ್ಯವಾದಗಳು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074772 2237074888 ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು

0: ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ದದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು

0: ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ದತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ದಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ ಸರಿಯಾಗಿ 7:45:50. ಕೆಳಗರೆ ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಟಿ ಪತಂಗ್ ಚಿತ್ರದ ಒಂದು ಗೀತೆ, ಧ್ವನಿ ಕಿಶೋರ್ ಕುಮಾರ್ ಅವರದು.

ಅಶೋಕ್ ಕುಮಾರ್ ಅವರ ಸ್ವರದಲ್ಲಿ ಕಾಲೇಜ್ ಗರ್ಲ್ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗೋಲ್ಮಾಲ್ ಚಿತ್ರದ ಒಂದು ಗೀತೆ

ಡಿಸ್ಕಿಲ್ಗಳ ಅಂತ್ಯಕ್ಷರಿ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ಸಂದೇಶ ನೋಡ್ಬೋಣ. ಹಳೆ ಹಿಂದಿ ಹಾಡುಗಳು ಚೆನ್ನಾಗಿದ್ದವು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಎಚ್ ಆರ್ ರುದ್ರಸ್ವಾಮಿ, ಕನ್ನಡ ಹೊಸ ಬಡಾವಣೆ, ಚಿಕ್ಕಮಗಳೂರು. ಇದೀಗ ಪ್ರಸಾರವಾದ ಕಟಿಪತಂಗ್, ಕಾಲೇಜ್ ಗರ್ಲ್ ಮತ್ತು ಗೋಲ್ ಮಾಲ್ ಚಿತ್ರದ ಗೀತೆಗಳು ಅದ್ಭುತ ಮಧುರವಾಗಿದ್ದವು ಅಂತೇಳಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಎಸ್, ಕೆಳಗಡೆ ಅಂತ್ಯಕ್ಷರಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಂತ್ಯಕ್ಷರಿ ಕಾರ್ಯಕ್ರಮದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಂತ್ಯಕ್ಷರಿ ಕಾರ್ಯಕ್ರಮ ಮೊದಲನೇ ಕಡೆ ಯಾರಿಗೆ ಸಿಗುತ್ತೆ ಅವರು ತಮ್ಮ ಇಷ್ಟವಾದ ಹಾಡನ್ನು ಹಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತದೆ. ಕೊನೆಯ ಅಕ್ಷರದ ಹಾಡನ್ನು ನಮ್ಮ ಮುಂದಿನ ಕೆಳಗಡೆ ಹಾಡಬೇಕು. ನೀವು ಕರೆ ಮಾಡಲು ಹಾಡಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ. 08282 2024, ಮತ್ತೊಮ್ಮೆ 08282 2024. ಪ್ರಯತ್ನ ಮಾಡಿ, ಕರೆ ಸಿಕ್ಕೇ ಸಿಗುತ್ತೆ. ಸಿಗದಿದ್ದ ಪಕ್ಷದಲ್ಲಿ ಬೇಜಾರಾಗಬೇಡಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ ಆ ಅಕ್ಷರದ ಒಂದು ಸಾಲು ಆ ಹಾಡನ್ನು ನೀವು ನಮಗೆ ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ

0: ದೂರವಾಣಿ ಸಂಖ್ಯೆ 9481520020 ಈ ನಂಬರಿಗೆ ಕಳಿಸ್ಕೊಡಿ, ನಿಮ್ಮ ಸಂದೇಶಗಳನ್ನ ತಗೊಳ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನೋಡೋಣ ಮೊದಲನೆಯ ಲಕ್ಕಿ ಕರೆ ಯಾರ್ದು ಅಂತೇಳಿ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
0: ಓ ಮಧುಕಿರಣ್ ಅವರಾ?
1: ಹೌದು ಸರ್.
0: ಓಕೆ ಮೇಡಮ್, ಮೊದಲನೇ ಕರೆ ಇದೇ, ಫಸ್ಟ್ ಅನ್ಸುತ್ತೆ ನಿಮಗೆ ಮೊದಲ ಕರೆ ಸಿಕ್ಕಿದ್ದು.
1: ಹೌದು ಸರ್ ಇದೆ.
0: ಹಾ, ನೀವು ತಮ್ಮ ಇಷ್ಟವಾದ ಹಾಡನ್ನ ಹಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮೇಡಮ್.
1: ಓಕೆ ಸರ್, ಮಾಡಬಹುದಾ? ಹಿಂದೆ ನಿನಗೆ ನನ್ನೇ ಕೊಡಲಿ ಓಡೋಡಿ ನಾ ಬಂದಿರು ನಿನ್ನ ಗುಣಕ್ಕೆ ಒನ್ನ ನುಡಿಗೆ ನನ್ನ ಮುದ್ದು ನನ್ನ ಅಂದ ಬೇರೆ ಚೆನ್ನ ದಿನವು ನಿನ್ನ ಬಳಿಗೆ ಇರಲೆಂದು ಬಂದೆ ಮುದ್ದು ಮನೆಗೆ ಒನ್ನಾಗಿಂಗೆ.
0: ಯಾ ಅಕ್ಷರ ಕೊಡ್ತಿದ್ದೀರಲ್ಲ? ಕೈದಿ ಫಿಲಂ ಅದೇ ಕೇಳೋಣ ಅಂತ ಇದು. ವಿಷ್ಣುವರ್ಧನ್ ಯಾವ ಫಿಲಂ ಇದು ಅಂತೇಳಿ. ಕೈದಿ. ತುಂಬಾ ಸೂಪರ್ ಆಗಿದ್ರಿ ಮೇಡಮ್, ತುಂಬಾ ಧನ್ಯವಾದ. ಕೆಳಗಡೆ ಮೊದಲನೇ ಕರೆ ಮಧು ಕಿರಣ್ ಅವರು ಬೆಂಗಳೂರಿಂದ, ಅವರಿಗೆ ಸಿಕ್ಕಿದೆ, ಕರೆ ಮಾಡಿದರೆ, ಹಾಡಿದರೆ. ಯಾವ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ, ಯಾವ ಅಕ್ಷರದ ಹಾಡು? ಎಸ್ ಹಲೋ ನಮಸ್ತೆ.
2: ನಮಸ್ಕಾರ ಗುರುಗಳೇ.
0: ನಮಸ್ಕಾರ ಗುರುಗಳೇ.
2: ಕಿಷ್ಕಿಂದನಗರ ಬಸವ ನಾಡು ಗಂಗಾವತಿಯಿಂದ
0: ಈರಣ್ಣ. ಗಂಗಾವತಿಯಿಂದ ಈರಣ್ಣ. ಈರಣ್ಣ ಅವರೇ ಒಂದ್ ಎರಡು ವಾರ ಎಲ್ಲಿ ಹೋಗಿದ್ರಿ?
2: ಇಲ್ಲ ಗುರುಗಳೇ, ಸಾಯಂಕಾಲ ಸಂಜೆ ಟೈಮ್ ಪಾಸ್ಪೋರ್ಟ್ ಬಿಜಿ
0: ಅಲ್ವಾ?
2: ಹಂಗಾಗಿ ಏನ್ ಮಾಡಕ್ ಆಗಲ್ರಿ, ಅದ ಸ್ವಲ್ಪ ನಾವು ಗ್ರಾಹಕರಿಗೆ ಓದ್ ಕೊಡ್ಬೇಕಾಗತ್ತಲ್ರಿ.
0: ಅವಾಗ್ಲೂ ನೀವು ಕೆಲಸ ಮಾಡ್ತೇನೆ ರೆಡಿ ಕೇಳ್ತಾ ಇದ್ರಿ, ಹಾಡ್ತಾ ಇದ್ರಲ್ಲ,
2: ಆದ್ರೂ ಸ್ವಲ್ಪ ಗಿರಾಕಿ ಜಾಸ್ತಿ ಇದ್ದಾಗ ಏನ್ ಮಾಡಕ್ ಆಗಲ್ರಿ. ಯಾ ಬಿಟ್ಕೊಟ್ರಿ ಸರ?
0: ಹೌದು, ಯಾ
2: ಯಾ ಅಕ್ಷರ ಬಿಟ್ಕೊಟ್ರಲ್ಲ.
0: ಹೌದೌದು
2: ಸರಿ ಸರ್, ಪ್ರಯತ್ನ ಮಾಡ್ತೇನ್ರಿ ನಾನು ಕೂಡ.
0: ಹಾಡಿ ಹಾಡಿ.
2: ಯಾರು ಕಣ್ಣಲ್ಲಿ ಕಣ್ಣ ನಿಟ್ಟು ಮನಸ್ಸಿನಲ್ಲಿ ಮನಸ ನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು? ಯಾರು ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರು? ಅವಳ್ಯಾರು ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರಾನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಯಾರು ಕಣ್ಣಲ್ಲಿ ಕಣ್ಣ ನಿಟ್ಟು ಮನಸ್ಸಿನಲ್ಲಿ ಮನಸ ನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು? ಯಾರು ಗಾಳಿಲಿ ಮುಕ್ಕ ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಹೋದೋರ್ಯಾರು? ಹೋದೋರ್ಯಾರು? ಹೋದೋರ್ಯಾರು?
0: ಸೂಪರ್ ಸೂಪರ್ ಆಡಿದ್ವಿ. ರಾಕ್ಷರ ಕೊಟ್ಟಿದ್ದೀರಾ? ಓಕೆ
2: ಸರ್,
0: ತುಂಬಾ ಖುಷಿ ಆಯ್ತು.
2: ಹಾಡು ಮಾತ್ರ ಬಹಳ ಚಲೋ ಹಾಕಿದ್ರಿ, ತುಂಬಾ ಧನ್ಯವಾದಗಳ್ರಿಪ್ಪ ನಮ್ ಕಡೆಯಿಂದ ಮತ್ತೆ ಅಭಿಮಾನಿ ಕೇಳುವ ಕಡೆಯಿಂದ.
0: ಓಕೆ ರೈಟ್, ನಿಮ್ಮ ಖುಷಿ ನಮ್ಮ ಖುಷಿ. ಓಕೆ ಥ್ಯಾಂಕ್ ಯು,
2: ಧನ್ಯವಾದ.
0: ಎಸ್ ಕೆಳಗರೆ, ಗಂಗಾವತಿಯಿಂದ ಈರಣ್ಣ ಅವರು ರಾ ಅಕ್ಷರ ಕೊಟ್ಟಿದ್ದಾರೆ ಮುಂದಿನ ಕೆಳಗರಿಗೆ. ರಾ ಅಕ್ಷರದ ಹಾಡು ಯಾರು ಹಾಡ್ತಾರೆ ನೋಡೋಣ. ಹಲೋ ಹಲೋ
3: ಹಲೋ
0: ನಮಸ್ತೆ ನಮಸ್ತೆ ರಾಜ್ ಕಿರಣ್.
3: ಎಸ್ ಸರ್.
0: ಬೆಂಗಳೂರಿಂದ ಸರ್. ರಾಜ್ ಕಿರಣ್ ಅವರೇ, ರಾ ಅಕ್ಷರ ಇದೆ ನಿಮ್ಮ ನಿಮ್ಮ ಅಕ್ಷರನೇ ಇದೆ
3: ಸರ್. ಅಪರೂಪದಲ್ಲಿ ಅಪರೂಪ. ನೀವು ಕೇಳಿದ್ರೆ ಆಕಾಶವಾಣಿ ಅವರಲ್ಲ.
0: ಓಕೆ,
3: ಯಾವಾಗ್ಲೂ ಅದೇ ತರ ಸರ್.
0: ಅಲ್ಲ, ನೀವು ಯಾವ್ದು ಸ್ಪೆಷಲ್ ಇರುತ್ತೆ ನಿಮ್ಮ ಹಾಡಲ್ಲಿ?
3: ಹೌದು ಸರ್, ಅದೇ ಇದೆ. ಅದು ಸುತ್ತಲ್ಲ ಅವಕಾಶ.
0: ಎಸ್, ಅದು ಇಂಪಾರ್ಟೆಂಟ್ ಅಲ್ಲ
3: ಅಲ್ಲ ಸರ್.
0: ಖಂಡಿತ ಹಾಡಿ ಸರ್.
3: ನಿಮ್ಮನ್ನ ರೀ, ನನ್ ಮಾತು ಕೇಳ್ರಿ. ಹೇ ಮೇಡಮ್, ನಿಮ್ಮನ್ನ ರೀ ಹರಿ ಕುಮಾರಿ, ನನ್ನ ಮಾತು ಕೇಳ್ರಿ. ಹರಿ ಕುಮಾರಿ.

0: ನನ್ನ ಮಾತು ಕೇಳ್ರಿ, ಒಂಟಿಯಾಗಿ ನೀ ಹೋಗದೇರಿ, ತುಂಟರಿರುವ ದಾರಿ ಬಲ್ ತುಂಟರಿರುವ ದಾರಿ, ಹರಿ ಕುಮಾರಿ ನನ್ನ ಮಾತು ಕೇಳ್ರಿ, ಹರಿ ಕುಮಾರಿ ನನ್ನ ಮಾತು ಕೇಳ್ರಿ.
1: ಕೇಳ್ತಾನೆ ಇರ್ಬೇಕು ಅನ್ಸುತ್ತಲ್ಲ ಸರ್.
0: ಸಾರ್ ಕೇಳ್ಬೋದ
1: ಕುಮಾರ್ ತುಂಬಾ ಚೆನ್ನಾಗಿ ಆಡಿದ್ರು. ಇಲ್ಲೆಲ್ಲ ಇಂತ ಹಾಡುಗಳೆಲ್ಲ ಹೇಗೆ ಇಟ್ಕೊಂಡಿದ್ದೀರಲ್ಲ, ಅದು ಖುಷಿ.
0: ಅದು ಬೃಂದಾವನ ಅಂತ ಹೇಳಿ ಚಿತ್ರದ ಹೆಸರು. ನೀವು ಪಾಪ ಕೇಳಿರ್ತೀರಾ, ಅದ್ರ ಕೇಳಿ ಮರ್ತಿರ್ತೀರಾ?
1: ಇಲ್ಲ ಇಲ್ಲ, ಇದು ತುಂಬಾ ಅಪರೂಪದ ಹಾಡು.
0: ಹೀಗೆ ಇರ್ಬೇಕು ಸರ್, ನಮ್ ಶ್ರೋತೃಗಳಿಗೂ ಅದೇ ಹೇಳಿ ಸರ್, ಅಪರೂಪದಲ್ಲಿ ಅಪರೂಪ ಆಡ್ಲಿ. ಅದು ಮೊದಲನೇ ಕಾಲ ಸಿಕ್ಕಿದಾಗಂತೂ ಅವ್ರು ಹುಡುಕಿ ಹುಡುಕಿ ಆಡ್ಬೇಕು ಸರ್, ಯಾರು ಆಡದೆ ಅಂತ ಆಡಿದ್ರೆ.
1: ಹೌದೌದು,
0: ಅದು ಕಾರ್ಯಕ್ರಮದ ಮೆರುಗು.
1: ಎಸ್, ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು,
0: ನಿಮ್ಮ ದನಿಗೆ ಥ್ಯಾಂಕ್ಸ್ ಸರ್.
1: ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಕೆಳಗಡೆ ರಾಜ್ ಕಿರಣ್ ಅವರು ತುಂಬಾ ಒಂದು ವಿಶೇಷ ಹಾಡನ್ನು ಹಾಡ್ತಾ ಇರ್ತಾರೆ ಅವರು. ಸೊ ಬೆಂಗಳೂರಿಂದ ಮುಂದಿನ ಕೆಳಗಡೆ ರಾಕ್ಷರ ಮತ್ತೆ ಬಂದಿದೆ, ರಾಕ್ಷರದ ಹಾಡನ್ನು ನೋಡೋಣ. ಆದಷ್ಟು ಸ್ಪೆಷಲ್ ಹಾಡನ್ನು ಹಾಡಲಿಕ್ಕೆ ಪ್ರಯತ್ನ ಪಡಿ. ನೀವು ಹಾಡಿದ್ರೆ ಅದು ಏನೋ ಒಂದು ಹೊಸತನ ಇರಬೇಕು, ಏನೋ ವಿಶೇಷ ಹಾಡು ಅವ್ರು ಹಾಡ್ತಾರೆ ಅನ್ನೋ ರೀತಿ ಇರಬೇಕು ಅಂತ ಅನ್ಕೊಂಡೆ. ಅಂದ್ರೆ ಏನೋ ಒಂದು ಹಾಡ್ತಾರಪ್ಪ, ಒಂದು ವಿಶೇಷವಾದ ಹಾಡು ಇರುತ್ತೆ ಅಂತ ತಿಳ್ಕೊಬೇಕಲ್ವಾ? ಎಸ್, ನೋಡೋಣ ಮುಂದಿನ ಗೀತೆಯನ್ನು ಯಾರು ಹಾಡ್ತಾರೆ ಅಂತೇಳಿ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಮಂಜುನಾಥ್ ಅವರ?
2: ಮಂಜುನಾಥ್ ಲಕ್ಷ್ಮಿ ಸೇಟದ ಜನಪರ. ನಾನು ಇದನ್ನ ನೋಡ್ತಾ ಇದ್ದೆ, ಟಿಕೆಟ್ ಬರ್ತಾ ಇದೆ, ಹಂಗಾಗಿ ಅಕ್ಷರಕ್ಕೆ ಗೊತ್ತಾಗಿಲ್ಲ ಸರ್.
1: ನಾನು ಅದೇ ಇಲ್ಲ, ನಮ್ಮ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲ ನೀವು ರೇಡಿಯೋ ಯೂಸ್ ಮಾಡ್ತಿರ್ತೀರಿ. ಸೊ ಇವತ್ತು ಭಾರತ ಮತ್ತು ನೆದರ್ಲ್ಯಾಂಡ್ T20 ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆ. ವುಮೆನ್ ವರ್ಲ್ಡ್ ಕಪ್ ನಡೀತಾ ಇರೋದ್ರಿಂದ ಇದು ನಮಗೆ ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಮಾತ್ರ ಕಾರ್ಯಕ್ರಮ ಹೋಗ್ತಾ ಇದೆ, ಮೊಬೈಲ್ ಅಲ್ಲಿ ಮಾತ್ರ ನೀವು ಕೇಳಬಹುದು. ರಾಕ್ಷರ ಇದೆ. ಹೌದು
2: ಸರಿ ಸರ್. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ರವಿ ಕಲ್ಪನೆ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಅಕ್ಷರ ಗೊತ್ತಾಗಲಿಲ್ಲ.
1: ಓಕೆ, ವಾಕ್ಷರ ತಗೊಂತಿದ್ದೀನಿ ಲಾಸ್ಟ್ ವಾಕ್ಷರ. ಓಕೆ ಸರ್, ಧನ್ಯವಾದ. ಎಸ್ಕೇವರೆ ಮಂಜುನಾಥ್ ಲಕ್ಷ್ಮೀಶೇಖರ್ ಸಾಹೇಬ್ ಜನಾಪುರ ಉದರವತಿಯವರು ವಾಕ್ಷರ ಕೊಟ್ಟಿದ್ದಾರೆ, ವಾಕ್ಷರದ ಹಾಡು. ಹಲೋ,
3: ಹಲೋ,
1: ನಮಸ್ತೆ ಮೇಡಮ್.
3: ನಮಸ್ಕಾರ.
1: ಯಾರಿದು?
3: ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು.
1: ಓ, ಆಶಾ ಪ್ರಕಾಶ್, ಎಲ್ಲೋ ಇದ್ರಿ ಮೇಡಮ್, ಒಂದ್ ಎರಡು ವಾರ ಇರ್ಲಿಲ್ಲ.
3: ಅಯ್ಯೋ, ನಂಗೆ ಕ್ಯಾಟ್ರಾಕ್ಟ್ ಆಗಿತ್ತು ಅಣ್ಣ ಅವರೇ. ಅದಕ್ಕೆ ರೆಸ್ಟಲ್ಲಿ ಇದ್ಬಿಟ್ಟು ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಅನುಗ್ರಹದಿಂದ ವಾಸಿ ಆಗ್ಬೇಕು, ಚೆನ್ನಾಗಿದೆ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ.
1: ವಾಸಿ ಆಗಿ ಬಂದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು.
3: ನಮ್ಗ ಅಷ್ಟೇನೆ, ತುಂಬಾ ಖುಷಿ ಆಯ್ತು.
1: ಓಕೆ ಮೇಡಮ್, ವಾ ಅಕ್ಷರ ಇದೆ ನಿಮಗೆ, ವಾ. ಹಲೋ,
3: ಯಾವ ಅಕ್ಷರ ಬಂದಿದೆ?
1: ವಾ ಅಕ್ಷರ ಇದೆ.
3: ವಾನಾ?
1: ಹೌದು.
3: ವಸಂತ ಮಾಸ, ಸಿಂಗಾರ ಮಾಸ ಬಂದಿದೆ, ನಮ್ಮೆಲ್ಲ ಒಂಟಿಯಾಗಿ ಬಾಳರಿಂದ. ಅದೊಂದು ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಹೋಗಿನೆ, ಸೇಮಿಗೆ ಓರಳೆ ನಲ್ಲಿ, ಸೇಮಿಗೆ ಓರಳೆ ನಲ್ಲಿ.
1: ಸೂಪರ್ ಸೂಪರ್ ಆಡಿದ್ರು ಮೇಡಮ್.
3: ಇನ್ನೊಂದ್ ಸ್ವಲ್ಪ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ,
1: ಹಾಡಿ ಹಾಡಿ.
3: ವರವ ಕೊಡೆ ಚಾಮುಂಡಿ, ವರವ ಕೊಡೆ, ವರವ ಕೊಡೆ ಚಾಮುಂಡಿ, ವರವ ಕಡೆ ವಸಂತ ವಸಂತ
1: ಇನ್ನೊಂದು ಇಲ್ಲ ಇಲ್ಲ, ಮುಂದಿನ ಕರೆ ಮಾಡೋದು ಕಾಯ್ತಾ ಇರ್ತಾರೆ. ದಾ ಅಕ್ಷರ ತಗೊಂತೀನಿ. ದಾ ಲಾಸ್ಟ್ ನೀವು ದಾ ಕೊಟ್ಟಿದ್ದೀರಿ.
3: ಅಲ್ಲ
1: ಅಲ್ಲ, ದಾ ಅಕ್ಷರ ನೀವು ಕೊಟ್ಟಿದ್ದೀರಿ, ದಾ ಅಕ್ಷರ ತಗೊಳ್ತಾ ಇದ್ದೀನಿ,

0: ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಧನ್ಯವಾದ ಮೇಡಮ್.
1: ನಿಮ್ಮ ಹೆಸರು ಅಣ್ಣ?
0: ಮಾಲ್ತೇಶ್. ಹೌದು ಹೌದು, ಅದಕ್ಕೆ ಕೇಳಿದ್ದೆ ಒಂದು ಎರಡು ವಾರದಿಂದ ನೀವು ಯಾಕೆ ಬಂದಿಲ್ಲ ಕಾರ್ಯಕ್ರಮಕ್ಕೆ ಅಂತ.
1: ಅಲ್ಲ, ನೀವು ಎಷ್ಟು ಚೆನ್ನಾಗಿ ನಮ್ ವೆಂಕಟೇಶ್ವರ ಸಂಘ ಕಾಳಜಿ ವಹಿಸಿ ಮಾತಾಡ್ತಿರಲ್ವಾ, ಕೇಳಿದ್ರೆ ನಮ್ಗೆ ಚೆನ್ನಾಗಿ.
0: ಓಕೆ, ಧನ್ಯವಾದ, ಥ್ಯಾಂಕ್ ಯು.
1: ನೆಕ್ಸ್ಟ್ ಯಾವಾಗ ಬರ್ತೀರಾ ನೀವು?
0: ಬುಧವಾರ ಇರ್ತೀನಿ.
1: ಪ್ರತಿ ಬುಧವಾರ?
0: ಹೌದು.
1: ಹಂಗಾರೆ ನಾನು ಅವಾಗ ಹಾಜರಿ ಆಗ್ತೀನಿ.
0: ಎಸ್ ಮೇಡಮ್, ಥ್ಯಾಂಕ್ ಯು,
1: ವೆಲ್ಕಮ್.
0: ಧನ್ಯವಾದ, ಧನ್ಯವಾದ. ಎಸ್ ಕೆಳಗಡೆ ಆಶಾ ಪ್ರಕಾಶ್ ಕೋಲಾರದಿಂದ ಅವರು ಹಾಡಿ ತುಂಬಾ ಎರಡು ವಾರದ ನಂತರ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ, ಹುಷಾರಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖುಷಿ, ದಾಕ್ಷರ ಕೊಟ್ಟಿದ್ದಾರೆ. ದಾಕ್ಷರದ ಹಾಡನ್ನು ನಮ್ಮ ಮುಂದಿನ ಕೆಲವರು ಹಾರ ಹಾಡ್ತಾರೆ ನೋಡೋಣ. ಎಸ್ ಹಲೋ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಎಲ್ಲಿಂದ? ಓಹೋ, ಶರ್ಮಾ ಟೀಚರ್. ನೀವು ನೋಡಿ, ನಿಮ್ಗೆ ಈಗ ತಾನೇ ನೋಡಿದೆ ಮೆಸೇಜ್, ನೋಡೋಣ ಅಂತ ಇದ್ದೆ. ಮೇಡಮ್, ದಾಕ್ಷರ ಇದೆ ನಿಮಗೆ? ಹೌದು. ಏನ್ ಎರಡು ವಾಯ್ಸ್ ಬಂದ್ಬಿಡ್ತಲ್ಲ ಇಲ್ಲಿ? ಅದೇ ಅಂತ ಇದ್ದೆ, ನೀವು ಮೊಮ್ಮಗಳು ಆಡ್ತಾ ಇದ್ದೀರಾ ನಂಗ್ ಕಾಣ್ತಾ ಇದೆ ಅಂತೇಳಿ. ಓಕೆ, ಯಾವ ಅಕ್ಷರ ಲಾಸ್ಟ್? ಓಕೆ, ಬಾ ಅಕ್ಷರ ಬಂದಿದೆ. ಓಕೆ, ನೀವು ಹಾಡ್ತಾ ಇದ್ ನೋಡಿ ನನಗೊಂಥರ ಸರ್ಪ್ರೈಸ್ ಆಗ್ಬಿಡ್ತು, ಏನಿದೆ ಎರಡು ವಾಯ್ಸ್ ಬಂತಲ್ಲ ಅಂತೇಳಿ. ಓಕೆ ಓಕೆ,
2: ಎಲ್ಲ ಕಾರ್ಯಕ್ರಮಕ್ಕೂ ಸರ್ ತುಂಬಾ ಚೆನ್ನಾಗಿ.
0: ನೀವು ಕೇಳ್ತಾ ಇರಿ, ಕಾರ್ಯಕ್ರಮ ಉಪಯೋಗ ಆಗ್ಬೇಕು ಅಂದ್ರೆ ನೀವು ಕೇಳ್ತಾ ಇರ್ಬೇಕಷ್ಟೇ. ಓಕೆ ಮೇಡಮ್, ಧನ್ಯವಾದ. ಓಕೆ, ಕೆಳಗಡೆ ಸಲ್ಮಾ ಟೀಚರ್ ದರ್ಕೆರೆ ಎಂದ ಅವರು ಕರೆ ಮಾಡಿ ಹಾಡಿ ಮಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ಮಾ ಅಕ್ಷರದ ಹಾಡು. ಎಸ್ ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಸರ್.
0: ಧನರಾಜ್ ಸರ್. ಧನರಾಜ್ ಬಾಣದಕಟ್ಟೆ.
3: ಹೌದು
0: ಸರ್. ಧನರಾಜ್ ಹೆಂಗೆ, ಮಳೆ ಬಂದಿದೆಯಾ ನಿಮ್ಮ ಊರಲ್ಲಿ?
3: ಇಲ್ಲ ಸರ್, ನಿನ್ನೆ ಒಂದು ಸ್ವಲ್ಪ ಬಂತು.
0: ಹೌದಾ? ಮಾ ಅಕ್ಷರ ಇದೆ, ಯಾವ ಹಾಡಾಡ್ತೀರಿ?
3: ಮಾನಸದಂಗೆ ಮಾನ ಅದು ಬೇಡ ಸರ್. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ, ಕೇಳು ನೀ ಹೇಳು, ಕೇಳು ನೀ ಹೇಳು. ಲಾಸ್ಟ್
0: ಲಾಕ್ಷರ. ಒಬ್ರು ನಿಮ್ಮ ಯಾರು, ನಿಮ್ಮ ಸಿಸ್ಟರ್ ಯಾರೋ ಒಬ್ರು ಹಾಗ ಆಡ್ತಾ ಇದ್ರಲ್ಲ? ಅವರು ಅದಕ್ಕೆ ಕಾರ್ಯಕ್ರಮಕ್ಕೆ ಬರಲ್ಲ, ಅವರು ಭಾಗವಹಿಸಕ್ಕಿದೆ ಅವ್ರಿಗೂ. ಇಲ್ಲ, ಕರೆ ಸಿಕ್ಕಾಗಿ ಇಬ್ರು ಸೇರಿ ಹಾಡಿ ಒಂದು ಹಾಡ. ಓಕೆ ಧನರಾಜ್, ಥ್ಯಾಂಕ್ ಯು. ಓಕೆ, ಕೇಳಿದ್ರೆ ಧನರಾಜ್ ಗಾನದಕಟ್ಟೆ, ಚಿನಗಿರಿ ತಾಲೂಕು ಗಾನದಕಟ್ಟೆ ಅವರು ಊರು. ಅಲ್ಲಿಂದ ಅವರು ಕರೆ ಮಾಡಿದ್ದಾರೆ, ಹಾಡಿದ್ದಾರೆ, ಲಾ ಅಕ್ಷರ ಕೊಟ್ಟಿದ್ದಾರೆ. ಲಾ ಅಕ್ಷರದ ಹಾಡು. ಎಸ್ ಹಲೋ.
4: ಹಲೋ,
0: ಮೋನಿಕಾ ಅವರ? ನಮಸ್ತೆ ಮೋನಿಕಾ ಮೇಡಮ್, ಕೇಳಿಸ್ತಾ ಇದ್ದೀವಿ. ಇವಾಗ ಎಲ್ಲ ರೆಡಿ? ಅವಾಗ ಹೊಸದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರಿ.
4: ಸರ್, ಅದು ಆ್ಯಪ್ ಚೇಂಜ್ ಮಾಡ್ಕೊಂಡೆ, ಬೇರೆ ಹಾಕೊಂಡಿದ್ದೀನಿ.
0: ಇವಾಗ ಕ್ಲಾರಿಟಿ ಇದೆಯಾ?
4: ಚೆನ್ನಾಗಿ ಬರ್ತಾ ಇದೆ.
0: ಓಕೆ ಮೇಡಮ್, ಲಾ ಅಕ್ಷರ ಇದೆ ನಿಮಗೆ?
4: ಯಾವುದು?
0: ಲಾ ಲಾ ಲಾ
4: ಲಾ
0: ಲಾ ಲಾ ಹಾಡ್ಬೋದು.
4: ವೇದದ ಸಾರವು ಕೇಳಿದೆ, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗ ಕೇಳಿದರಬಾರದು.
0: ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ ಮೇಡಮ್. ಎಸ್ ಓಕೆ, ಥ್ಯಾಂಕ್ ಯು. ಓಕೆ, ಕೇಳಿದ್ರೆ ಮೋನಿಕಾ ಅವರು ಹಾಸನದಿಂದ ಕರೆ ಮಾಡಿದ್ದಾರೆ. ಯಾವ ಅಕ್ಷರದ ಹಾಡ ಹಾಡ್ಬೇಕು, ಯಾವ ಅಕ್ಷರದ ಹಾಡ ಯಾರು ಹಾಡ್ತಾರೆ?

0: ஹலோ நமஸ்தே.
1: சதீஷ்
0: சிவமோகிந்த. ஓகே, வித்யாநகர் அல்ல?
1: ಹೌದು ಸರ್, ಹೌದು ಸರ್.
0: ಯಾವ ಅಕ್ಷರ ಇದೆ ಸತೀಶ್
1: ಸರ್? ಇಲ್ಲಿ ರೇಡಿಯೋದಲ್ಲಿ ಬೇರೆ ಬರ್ತಾ ಇದೆ, ಈ ಕಾಮಿಡಿ ಬರ್ತಾ ಇದೆ ಸರ್.
0: ಹೌದೌದು, ಇವತ್ತು ಇಂಡಿಯಾ ಮತ್ತೆ ನೆದರ್ಲ್ಯಾಂಡ್ ವುಮೆನ್ ICC ವರ್ಲ್ಡ್ ಕಪ್ ಏನು ಕ್ರಿಕೆಟ್ ನಡೀತಾ ಇದೆ, T20, ಅದು ನಮ್ಮ ಲೈವ್ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇದೆ.
1: ಹೌದು ಸರ್,
0: ನಿಮಗೆ ಮೊಬೈಲ್ ಆ್ಯಪ್ ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಮಾತ್ರ ನಮ್ಮ ಕಾರ್ಯಕ್ರಮ ಸಿಗುತ್ತೆ ನಿಮಗೆ.
1: ಹೌದು ಸರ್, ಹೌದು ಸರ್, ಹೌದೌದು.
0: ಈಗ ನಮ್ಮ ಲೋಕಲ್ ಅಂದ್ರೆ ಆಲ್ಮೋಸ್ಟ್ ಶಿವಮೊಗ್ಗ ಸರೌಂಡಿಂಗ್ ಎಲ್ಲ ಏನ್ ರೇಡಿಯೋ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಈ ಕಾರ್ಯಕ್ರಮ ಮಿಸ್ ಆಗ್ತಾ ಇದೆ. ಅವ್ರಿಗೆ ಹೇಳಿದ್ವಿ ನಮ್ ಮುಂಚೆನೆ ರೇಡಿಯೋದಲ್ಲೇ ಜಾಯ್ನ್ ಆಗ್ಬೇಕು ಕಾರ್ಯಕ್ರಮಕ್ಕೆ ಅಂತ.
1: ಅದೇ ನಾನು ಅಲ್ಲಿ ಹಾಕ್ ನೋಡೋಣ ಅಂತ ಕೇಳೋಣ ಅಂತ ಮಾಡಿದ್ರೆ ಸರ್ ಬರ್ತಾನೆ ಇಲ್ಲ.
0: ಹೌದೌದು, ಕಾಮೆಂಟ್ರಿ ಇದೆ. ಓಕೆ, ಯಾ ಅಕ್ಷರ ಯಾ? ಹೌದು
1: ಸರ್,
0: ಹಾಡಿ ಹಾಡಿ.
1: ಯಾರೇ ನೀನು ತೆಲುವೆ, ಯಾರೇ ನೀನು ತೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ತೆಲುವೆ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಬಂಗಾರದ ಮುನಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ, ಬಂಗಾರದ ಬಣ್ಣದ ಮೋಡದ ಸರ್ ನಿರ್ಕಲ.
0: ಓಕೆ, ದಾಕ್ಷರ
1: ತಗೊಳ್ತಿದ್ದೀನಿ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರಗಳು, ಸತೀಶ್ ಶಿವಮೊಗ್ಗ ವಿದ್ಯಾಮಂದಿರ, ಸರಿ ವಿದ್ಯಾನಗರ, ಶಿವಮೊಗ್ಗ ವಿದ್ಯಾನಗರದಿಂದ ಅವರು ಕರೆ ಮಾಡಿ ಹಾಡನ್ನು ಹಾಡಿ ದಾಕ್ಷರವನ್ನು ನಮ್ಮ ಮುಂದಿನ ಕೇಳುಗರಿಗೆ ಕೊಟ್ಟಿದ್ದಾರೆ. ದಾಕ್ಷರದ ಹಾಡು. ಹಲೋ,
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ.
2: ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿಯಿಂದ ಚಿತ್ರದುರ್ಗ ಜಿಲ್ಲೆ ಸರ್.
0: ನಾಗೇಂದ್ರ ಅವರು ದೊಡ್ಡ ಉಳ್ಳಾರ್ತಿ ಅಲ್ಲ?
2: ಹೌದು ಸರ್, ಹೌದು.
0: ಓಕೆ,
2: ಕಳಿಸ್ತಾ ಇರ್ತೀವಲ್ಲ.
0: ಹೌದೌದು, ನಿಮ್ಮ ಮೆಸೇಜ್ ಎಲ್ಲ ನೋಡಿದೀವಿ, ಚೆನ್ನಾಗಿ ಕಳಿಸ್ತಾ ಇರ್ತೀರಿ. ಮಳೆ ಇದೆ ಸರ್ ಕಡೆ, ನಿಮ್ಮ ಕಡೆ ಮಳೆ ಬಂದಿದೆಯಾ?
2: ಇಲ್ಲ ಸರ್, ಒಂದು ವಾರದಿಂದ ಮಳೆನೇ ಬಂದಿಲ್ಲ.
0: ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೋ ಮಳೆ ಯಾಕೋ ಮುನಿಸ್ಕೊಂಡ್ಬಿಟ್ಟಿದೆ.
2: ಸರ್ ಹೆಂಗೆ ಸರ್, ಬರೋವರೆಗೆ ಕಾಯಬೇಕು, ಏನ್ ಮಾಡೋಕ್ಕಾಗಲ್ಲ.
0: ಹೌದೌದು,
2: ಈಗ ಬರುವಲ್ಲೆಲ್ಲ ನೀರ್ ಬರ್ತಾ ಇಲ್ಲ, ಟಮಾಟೆ ಹಾಕಿದೀವಿ.
0: ಓಕೆ,
2: ಆದಷ್ಟು ಏನ ಹಂಗೆ ಪ್ರಯತ್ನ ಪಡೋ, ಸ್ವಲ್ಪ ಸ್ವಲ್ಪ ನೀರ್ ಬರ್ತವೆ.
0: ಓಕೆ ಓಕೆ, ರೈಟ್.
2: ಮಳೆ ಬರ ತಗೊಂಡ್ ಕಾಯ್ಬೇಕು ಸರ್.
0: ಎಸ್ ಎಸ್, ಓಕೆ. ದಾಕ್ಷರ ಇದೆ ನಿಮಗೆ?
2: ದಾಸ?
0: ಹೌದು.
2: ದಾಕ್ಷರ ನೆನಪಾಗ್ತಿಲ್ಲ ಸರ್,
0: ಎಷ್ಟು ಹಾಡಿದಾವೆ, ತುಂಬಾ ಹಾಡುಗಳು ಸಿಗ್ತದೆ. ಹಿಂಗ ಹೇಳ್ಬಿಟ್ರಲ್ಲ, ದಾಕ್ಷರ ಅದು ಬಂದಿರೋದು ಕಡಿಮೆ.
2: ಅದರಲ್ಲಿ ಎಲ್ಲ ಅಕ್ಷರ ನೆನಪಿಟ್ಕೊಂಡಿದೆ ಸರ್, ಈ ದಾ ಒಂದು ನೆನಪು ಮಾಡ್ಕೊಂಬಲ್ಲ. ಓಕೆ ಸರ್, ಮತ್ತೆ ಪ್ರಯತ್ನ ಪಡ್ತೀನಿ.
0: ಓಕೆ, ರೈಟ್ ರೈಟ್. ಓಕೆ, ಥ್ಯಾಂಕ್ ಯು. ಓಕೆ, ಕೇಳ ನೋಡಿ, ಅವಕಾಶ ಸಿಕ್ಕಿತ್ತು ಪಾಪ, ಹಾಡು ಸಿಗ್ಲಿಲ್ಲ ಅವರಿಗೆ. ನೋಡೋಣ, ದಾ ಅಕ್ಷರದ ಹಾಡು ಯಾರು ಹಾಡ್ತಾರೆ, ಮತ್ತೆ ಅದೇ ಅಕ್ಷರದ ಹಾಡು ನೋಡೋಣ, ಮುಂದಕ್ಕೆ ಪಾಸ್ ಮಾಡೋಣ ಯಾರು ಹಾಡ್ತಾರೆ ಅಂತೇಳಿ. ಹಲೋ,
3: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಸರ್, ನಮ್ಮ ಹೆಸರು?
3: ಬಿಜಾಪುರದಿಂದ ಬಂದೆ ನವಾಜ್ ಅಂತೀರಿ ಸರ್?
0: ಬಂದೆ ನವಾಜ್.
3: ಆರಾಮದಿರಿ ಸರ್?
0: ಓ, ಸೂಪರ್ ಇದೀವಿ ಸರ್. ಇದು ನಿಮಗೆ ದಾ ಅಕ್ಷರ ಇದೆ
3: ಬೇಡ್ರಿ ಸರ್?
0: ಹೌದು,
3: ಹಾಡ್ಲಿ
0: ಹಾಡಿ ಹಾಡಿ ಸರ್.
3: ಹಾಡ್ತಿ ನೋಡಿ ಸರ್.
0: ಹಾಡಿ ಸರ್.
3: ಯಾರಿ ಕಾಡದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಯಾರು ಯಾರು ಸೇರಿಸುವೆಯೋ ಯಾರು ಬಲ್ಲರು, ಯಾರು ನಗಿಸೇಳಿಸುವೆಯೋ ಯಾರು ಬಲ್ಲರು, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ನಾ ಬಂತು ಸರ್.
0: ನಾ ಬಂತು ಸರ್, ತುಂಬಾ ಚೆನ್ನಾಗಿ

0: ಯಾರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಿ ಬೇಗ. ರಾಯರ ಬಂದರ ಮಠ ಸರಿ, ರಾಘವೇಂದ್ರ ಮಠ ನಿಮ್ಗೆ ತುಂಬಾ ಹತ್ರ ಆಗುತ್ತೆ ಅನ್ಸುತ್ತಲ್ಲ?
1: ಹಾಗಾಗಿ
0: ನಿಮ್ಗೆ ಬೇಗ ನೆನಪಾಗ್ಬಿಟ್ಟಿದೆ. ಯಾಕೆ ಯಾಕೆ ನೆನಪಾಗ್ತಾ ಇಲ್ಲಲ್ಲ ಅಂತಿದ್ದೆ. ಎಸ್, ತುಂಬಾ ಥ್ಯಾಂಕ್ಸ್ ಸರ್ ಆಟ ಸರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಸ್, ಓಕೆ. ಎಸ್ ಕೆಳಗಡೆ ಬಿಜಾಪುರದಿಂದ ಬಂದೆ ನವಾಜ್ ಅವರು. ಮುಂದಿನ ಕೆಳಗರಿಗೆ ನಾ ಅಕ್ಷರ ಕೊಟ್ಟಿದ್ದಾರೆ, ನಾ ಅಕ್ಷರದ ಹಾಡೆ ಹಾಡು ಹಾಡ್ತಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
2: ಗಣಪತಿ.
0: ಓ ನೋಡ್ರಿ, ಈಗ ಒಂದು ಸ್ಟ್ರೆಂತ್ ಬಂತು ನಮ್ಮ ಕಾರ್ಯಕ್ರಮಕ್ಕೆ. ಓಕೆ ಓಕೆ. ಅಮ್ಮ ಹೇಗಿದ್ದಾರೆ? ಅಮ್ಮ ಇದಾರಾ ಅಲ್ಲಿಯ ಜೊತೆಗೆ? ಓ ಆರಾಮಿದ್ದೀರಾ ಅಮ್ಮ? ನಮಸ್ತೆ.
2: ಆರಾಮಿದ್ದೀರಿ?
0: ಓ ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದೀನಿ. ಓಹೋ ನೋಡಿಯಾ, ಫಂಕ್ಷನ್ ಇಂದ ಬೇಗ ಕರೆಸಿದ್ದೀರಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ. ತುಂಬಾ ಖುಷಿ ಆಯ್ತಮ್ಮ ಹೇಳಿ ನಿಮ್ಮ ಒಂದು ಮಾತು.
2: ಬುಧವಾರ ಬಂತು.
0: ಓಕೆ, ನಾ ಅಕ್ಷರ ಇದೆ, ನಾ ಅಕ್ಷರದ ಹಾಡು ಇಬ್ರು ಸೇರಿ ಹಾಡಿ ಮತ್ತೆ. ಚೆನ್ನಾಗಿತ್ತು, ಕೇಳೋಣ ಅಂತ ಇತ್ತು ಇನ್ನೂ ಹಾಡು. ಬೇಗ ಮುಗಿಸ್ಬಿಟ್ಟು. ನಿಮ್ಮ ಕರೆ ತುಂಬಾ ವಿಶೇಷ, ಯಾಕಂದ್ರೆ ಅಮ್ಮ ಮಗ ಎಷ್ಟು ಅನ್ಮಾನ್ಯವಾಗಿದ್ದೀರಿ. ನೀವು ಮಾತಾಡೋ ಮಾತು ಹಾಡೋ ಹಾಡಲ್ಲೇ ಗೊತ್ತಾಗ್ತದೆ. ಖುಷಿ ಆಯ್ತಮ್ಮ ನಿಮ್ಮ ಒಟ್ಟಿಗೆ ಮಾತಾಡಿ. ಇಲ್ಲ ಇಲ್ಲ, ಇವತ್ತು ರೇಡಿಯೋದಲ್ಲಿ ಕಾಮೆಂಟ್ರಿ ಹೋಗ್ತಾ ಇದೆ, ಕ್ರಿಕೆಟ್ ಕಾಮೆಂಟ್ರಿ ಹೋಗ್ತಾ ಇದೆ, ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ ಅಲ್ಲಿ ಮಾತ್ರ ಈ ಕಾರ್ಯಕ್ರಮ ಸಿಗುತ್ತೆ. ಓಕೆ ಓಕೆ, ಗಣಪತಿ ಅವರೇ, ಅಮ್ಮ ಅವರೇ ತುಂಬಾ ಧನ್ಯವಾದ. ನಮಸ್ತೆ. ಎಸ್ ಕೆಳಗಡೆ ತುಂಬಾ ಖುಷಿ, ಅಮ್ಮ ಮಗ ಒಂದು ಕರೆ ತಗೊಂಡ್ರೆ ಅಮ್ಮ ಮಗ ಇಬ್ರು ಆಡ್ತಾರೆ, ಅದು ಹಾಡಿನ ಹಿಂದೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ. ಎಷ್ಟೊಂದು ಮೌನವಾಗಿದ್ದಾರೆ ಅಮ್ಮ ಮಗ ಅಂತೇಳಿ. ಎಸ್, ಹಾಗೆ ಇರ್ಲಿ. ಮುಂದಿನ ಕರೆ ಯಾರ್ದು ನೋಡೋಣ. ರಾ ಅಕ್ಷರ ಕೊಟ್ಟಿದ್ದಾರೆ, ರಾ ಅಕ್ಷರದ ಹಾಡು ಯಾರು ಹಾಡ್ತಾರೆ ಅಂತೇಳಿ. ಹಲೋ ನಮಸ್ತೆ.
3: ನಮಸ್ತೆ.
0: ನಮಸ್ತೆ, ಯಾರು ಮತ್ತೆ?
3: ಹಲೋ.
0: ಹಾ ಮೇಡಮ್ ನಮಸ್ತೆ.
3: ಆಶಾ ಪ್ರಕಾಶ್ ಪದಾರ.
0: ಓಕೆ ಮೇಡಮ್, ಆಶಾ ಪ್ರಕಾಶ್ ಅವರು. ಬಟ್ ಒಂದು ಕರೆ ಮಾತ್ರ, ಒಂದು ಕಾರ್ಯಕ್ರಮಕ್ಕೆ ಒಂದು ಕರೆ. ಯಾಕೆಂತಂದ್ರೆ ಮೊದ್ಲು ಅನೌನ್ಸ್ ಮಾಡಿದ್ವಿ, ಒಂದು ಅಂದ್ರೆ ಒಂದು ಕರೆ ಅಂದ್ರೆ ನೀವು ಇನ್ನ ಒಂದು ಕರೆ ಮಾಡಿದ್ಮೇಲೆ ಜಸ್ಟ್ ಕರೆ ಮಾಡಬಾರ್ದು, ಪ್ರೋಗ್ರಾಮ್ ನ ಎಂಜಾಯ್ ಮಾಡ್ಬೇಕಷ್ಟೇ. ಓಕೆ ಓಕೆ, ಹಾಡ್ಬಿಡಿ ಮತ್ತೆ. ಹಾಡಿ, ರಾ ಅಕ್ಷರ ಬಂದಿದೆ, ಹಾಡ್ಬಿಡಿ.
3: ರಾಧಿಕೆ ನಿನ್ನ ಸರಸಯಿದೇನೆ, ರಾಧಿಕೆ ನಿನ್ನ ಸರಸಯಿದೇನೆ, ಮುರಳಿಯ ಮರೆಸಿ ನಗುತಿಯ ಸರಸಿ, ಮುರಳಿಯ ಮರೆಸಿ ನಗುತಿಯ ಸರಸಿ, ಸರಸವಿದೇನೆ ರಾಧಿಕೆ ನಿನ್ನ ಸರಸಯಿದೇನೆ.
0: ಯಾವ್ದು ಲಾಸ್ಟ್ ಅಕ್ಷರ ಗೊತ್ತಾಗ್ತಾ ಇಲ್ಲ.
3: ರಾಧಿಕೆ ನಿನ್ನ ಸರಸವಿದೇನೆ ನಾ ಬಂತು.
0: ನಾ ಬಂತ? ನಿಮ್ದು ಕರೆ, ನಿಮ್ದು ಮಧು ಕಿರಣ್ ಬೆಂಗಳೂರದು, ನಿಮ್ದು ವಾಯ್ಸ್ ಒಂದೇ ತರ ಬರ್ತಾ ಇದೆ. ಹೌದೌದು, ನಿಮ್ದು ವಾಯ್ಸ್, ನೀವು ಅವರು ಅವರು ನೀವು ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಷ್ಟೇನೆ. ಓಕೆ, ಚೆನ್ನಾಗಿ ಹಾಡಿದಿರಮ್ಮ, ತುಂಬಾ ಧನ್ಯವಾದ. ನಾ ಅಕ್ಷರ ತಗೊಂಡಿದ್ದೀನಿ.

0: ಓಕೆ ಅಮ್ಮ, ಧನ್ಯವಾದ.
1: ಸಂತೋಷ, ನೀವು ನನ್ನ ಪಟ್ಟಿದ ಸಂತೋಷ.
0: ಓಕೆ ಓಕೆ ರೈಟ್. ಎಸ್ ಕೆಳಗಡೆ ಪಾಪ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಆಮೇಲೆ ಒಂದು ಮೂರಿಂದ ನಾಲ್ಕು ವಾರ ಅವರ ಕಾರ್ಯಕ್ರಮದಲ್ಲಿ ಏನು ಹುಷಾರಿಲ್ಲ ಅಂತೇಳಿ ಕಾರ್ಯಕ್ರಮಕ್ಕೆ ಹಾಜರಾಗಿರಲಿಲ್ಲ. ಸೊ ಹಾಗಾಗಿ ಎರಡನೇ ಕರೆ ಅವ್ರಿಗೆ ಸಿಕ್ಕಿದೆ, ಅವ್ರಿಗೆ ಮಾತ್ರ ಅದೊಂದು ಟೈಮ್ ಕೊಟ್ಟಿದ್ದೀನಿ. ದಯವಿಟ್ಟು ಎರಡನೇ ಸರಿ ಕರೆ ಮಾಡಬೇಡಿ, ಯಾಕಂದ್ರೆ ಕೆಳಗರಿಗೆ ಬೇರೆ ಅವಕಾಶ. ಒಂದ್ಸರಿ ಕರೆ ಮಾಡಿ ಹಾಡನ್ನು ಕೇಳಿ ಎಂಜಾಯ್ ಮಾಡ್ತಾ ಇರ್ರಿ. ಹಾಡನ್ನು ಹಾಡಿರ್ತೀರಲ್ವ, ಸೊ ಬೇರೆಯವ್ರ ಹಾಡನ್ನು ಎಂಜಾಯ್ ಮಾಡಿ. ಮುಂದಿನ ಕರೆ ನೋಡೋಣ. ನಾ ಅಕ್ಷರದ ಹಾಡು ಯಾರು ಹಾಡ್ತಾರೆ? ಎಸ್ ಹಲೋ.
2: ಹಲೋ
0: ಹಲೋ
2: ಸರ್,
0: ನಮಸ್ತೆ. ಎಲ್ಲಿಂದ?
2: ನಾಗೇಂದ್ರ ಸರ್, ಕೆರೆ ತಾಲೂಕು ದೊಡ್ಡಬಳ್ಳಾರಿಂದ, ಚಿತ್ರದುರ್ಗ
0: ಜಿಲ್ಲೆ. ಓ, ನಿಮಗೀಗ ಚಾನ್ಸ್ ಕೊಡ್ಲೇಬೇಕು, ಯಾಕಂದ್ರೆ ನೀವು ಹಾಡ್ಲಿಲ್ಲಲ್ಲ ಅವತ್ತು. ಆಗ ಲಾಸ್ಟ್ ಏನ್ ಗೀತೆ ಹಾಡ್ಲಿಲ್ಲಲ್ಲ ನೀವು?
2: ಹಾಡ್ಲಿಲ್ಲ, ಪ್ರಯತ್ನ ಪಟ್ಟೆ.
0: ಓಕೆ ಓಕೆ, ಈಗ ನೋಡಿ, ನಾ ಅಕ್ಷರ ಇದೆ ನಿಮ್ಗೆ.
2: ಖಂಡಿತವಾಗ್ಲೂ ಹಾಡ್ತೀನಿ ಸರ್,
0: ಬಿಡಬೇಡಿ ಚಾನ್ಸ್.
2: ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ಈ ಸುದ್ದಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಮಾ ಸರ್, ಮಾಕ್ಷರ ಬಂದು
0: ಮಾಕ್ಷರ ಬಂದಿದೆ ಅಲ್ವಾ, ಚೆನ್ನಾಗಿ ಆಡಿದ್ವಿ
2: ಸರ್.
0: ನಮ್ಮ ರೈತರಿಗೆಲ್ಲ ತುಂಬಾ ಸುಗ್ಗಿ, ಒಳ್ಳೆ ಸುಗ್ಗಿ ಸಿಗ್ಲಿ ಸರಿ ಅಂತ ಹಾರೈಸೋಣ.
2: ಹೌದು ಸರ್, ಯಾಕಂದ್ರೆ ಖಂಡಿತವಾಗ್ಲು ಮಳೆ ಬರ್ಲಿ, ಯಾವ ಮೂಲಕ ಆದ್ರೂ ಮಳೆ ಬಂದು ನಮ್ಮ ರೈತರಿಗೆ ಎಲ್ಲರಿಗೆ ಚೆನ್ನಾಗಿ ಬೆಳೆ ಆಗ್ಲಿ ಸರ್.
0: ಹೌದೌದ, ಮಳೆಯಲ್ಲೇ ಅವ ಅರ್ಥ ಇದೆ ಇವತ್ತು.
2: ಹೌದು ಸರ್.
0: ಓಕೆ ಸರ್,
2: ಖಂಡಿತ ಇದೆ.
0: ಓಕೆ ಸರ್, ಧನ್ಯವಾದ. ನಾಗೇಂದ್ರ ಅವರು ದೊಡ್ಡವಳಾರ್ತಿಯಿಂದ, ಅವರಿಗೆ ಕರೆ ಸಿಕ್ಕಿ ಒಂದ್ಸರಿ ಹಾಡಲಿಲ್ಲ, ಈಗ ಹಾಡಿದ್ದಾರೆ. ಮಾ ಅಕ್ಷರವನ್ನು ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ಮಾ ಅಕ್ಷರದ ಹಾಡು. ಹಲೋ
3: ಹಲೋ
0: ಹಲೋ, ನಮಸ್ತೆ.
3: ನಮಸ್ಕಾರ ಸರ್.
0: ನಮಸ್ತೆ, ಬೆಂಗಳೂರಿಂದ ನಮ್ಮ ಮಂಗಣ್ಣ
3: ಮೂರ್ತಿ ಮಂಗಮ್ಮವರು.
0: ಮೂರ್ತಿ ಮಂಗಮ್ಮವರೇ, ಮೂರ್ತಿ ಅವರೇ, ನಿಮಗೆ ರಾ ಅಕ್ಷರ ಇದೆ ಸರಿ, ಮಾ ಅಕ್ಷರ ಇದೆ.
3: ಮಾ
0: ಹೌದು,

0: ಮರವೆಲ್ಲೋ ಹೋಗಿದೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ.
1: ಸೂಪರ್ ಆಗಿದೆ ಸರ್, ತುಂಬಾ ಖುಷಿ ಆಯ್ತು ಅದು ಮಾಡ್ಕೇಳಿ.
0: ನೀವು ಅಲ್ಲಿ
1: ಹಂಗೆ ಆಗಿರೋದು, ನೀವು
0: ಭದ್ರಾವತಿಯಲ್ಲಿ,
1: ನಾವು ಕೋಗಿಲೆ ಅಲ್ಲಿಂದ.
0: ಹೌದು,
1: ನಾವಿಲ್ಲಿ ಮಾಮರ.
0: ಹೌದೌದು, ಮಾಮರ ನಾವು ಕೋಗಿಲೆ ಈ ಕಡೆಯಿಂದ ಕೊಟ್ರಿ ನಮ್ಗೆ.
1: ಓಕೆ, ಮಂಗಮ್ಮ ಅವ್ರು ಆರಾಮ ಇದ್ದಾರಾ?
0: ಹಾ ಇದ್ದಾರೆ ಸರ್.
1: ಅವ್ರ ಹತ್ರ ಒಂದ್ಸರಿ ಹಾಡು ಆಡ್ಸಿ.
0: ಹೌದ, ಹಾಡಕ್ ಬರಲ್ಲ, ಬೇಕಾದ್ರೆ ಮಾತಾಡ್ತಾರೆ.
1: ಹೌದಾ? ಓಕೆ ಸರ್, ಓಕೆ, ತುಂಬಾ ಖುಷಿ ಆಯ್ತು, ಧನ್ಯವಾದ ಸರ್.
0: ಧನ್ಯವಾದಗಳು ಸರ್.
1: ಎಸ್ ಕೆಳಗರೆ ಮೂರ್ತಿ ಮಂಗಮ್ಮ ಅವರು ದಾಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ದಾಕ್ಷರದ ಹಾಡು ಒಂದು ನಮ್ಮ ಕೆಳಗರ ಸಂದೇಶ ಒಂದಿಷ್ಟು ಮಾಡ್ಬಿಡೋಣ. ಸಂದೇಶ ಕಳಿಸಿ ಕಾಯ್ತಾ ಇದ್ದಾರೆ, ಸಂದೇಶ ತಗೊಂಡಿಲ್ಲ ಅಂತೇಳಿ. ಕಿಷ್ಕಿಂಧನಗರ ಗಂಗಾವತಿ ಈರಣ್ಣ ತಾವರಗೆರೆ ಪಡಣದಿಂದ ಹಾಡುಗಳು ಅದ್ಭುತಗಳ ಅದ್ಭುತ ಬಿಡುಗಡೆ ಹಿಂದಿ ಹಾಡುಗಳು ಅಂತ ಅನ್ಕೊಂಡಿದೀನಿ. ಜಯಪುಟ್ಟಸ್ವಾಮಿ ಕನ್ನಡ ನಮಸ್ತೆ. ನಮಸ್ತೆ ಸಾ, ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾ ಇಷ್ಟ ಆಯ್ತು, ಧನ್ಯವಾದಗಳು. ಇಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದಿಂದ ಬರ್ತಾ ಇರಲ್ಲ. ನಮಸ್ತೆ ಸರ್, ನಾನು ಪ್ರಕಾಶ್ ಶಿಕೆ, ಅರಸೀಕೆರೆ ತಾಲೂಕು ಚನ್ನಾಪುರದಿಂದ. ಅಂತ್ಯಾಕ್ಷರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿಕೆ. ಒಂದು ಅಕ್ಷರ ಕೊಟ್ಟು ಆಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಹೋ, ಒಂದು ಅಕ್ಷರ ಕೊಡಬೇಕು, ಅದನ್ನೇ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಮ್ಮ ಟೀಚ್ ಹಿಂದಿ ಸಾಂಗ್ ಸ್ವಂಪ. ಅದೇ ರೀತಿ ಯಾ ಅಕ್ಷರ ಹಾಡು, ಯಾರೋ ನೀನು ರೋಜಾ ಹೋಗೆ, ರಾ ಅಕ್ಷರದ ರಾಜ ಮುದ್ದು ರಾಜ, ವಾ ಅಕ್ಷರ ವಾದ ಒಂದನೇ ಒಂದನೇ ಆಗಿದೆ. ಓಕೆ, ಡಾಕ್ಟರ್ ಮಾಲಿನಿ ಬೆಂಗಳೂರು ಮಲ್ಲೇಶ್ವರಂ ಇಂದ.

0: ಭಕ್ತ ಖಾಯಂ ಗಾಯಕ ರಾಜ್ ಕಿರಣ್ ಅಂತ ತುಂಬಾ ಚೆನ್ನಾಗಿ ಹಾಡ್ತಾರೆ, ಹಳೆ ಹಾಡುಗಳು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಮಾಲಿನಿ ಅವರು. ಓಕೆ, ವೀರಿಲಾ ವಿದ್ಯಾನಗರ ಶಿವಮೊಗ್ಗ, ನಾನು ನೀನು ಜೋಡಿ ಮನೆ ಗುಡಿಯಮ್ಮ ಅನ್ನೋ ಹಾಡನ್ನ ಕಳಿಸಿದ್ದಾರೆ. ನಮಸ್ತೆ ಸರ್, ಅಂತ್ಯಕ್ಷರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಬ್ಬರಿಗೆ ಒಂದೇ ಕರೆ ಅಂತ ಹೇಳಿದ್ರು ಕರೆ ಮತ್ತೆ ಕರೆ ಮಾಡ್ತಾರೆ, ನಾನು ಕೂಡ 3 ವಾರ ಆದ್ಮೇಲೆ ಕರೆ ಮಾಡೋದು, ಎಲ್ಲರೂ ಸ್ವಲ್ಪ ಸಮಯ ಬಿಟ್ಟು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಕೇಳಿದ್ರೆ ಈಗ ನಿಮಗೆ ದಾಕ್ಷರ ಇದೆ, ನಮ್ಮ ಮೆಸೇಜ್ ಮಾಡೋರಿಗೆ ದಾಕ್ಷರ ಇದೆ, ಕರೆ ಮಾಡ್ತಾ ಇದ್ದಾರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ
0: ಹೇಳ್ತಾ. ನಮಸ್ತೆ ಸತೀಶ್ ಫ್ರಮ್ ಸಾಲಿಗ್ರಾಮ.
1: ನಾನು ಸತೀಶ್ ಕುಮಾರ್, ಸಾಲಿಗ್ರಾಮ ಉಡುಪಿ.
0: ಉಡುಪಿ ಸರ್, ಈಗ ದಾಕ್ಷರ ಇದೆ ನಿಮಗೆ, ಯಾವ ದಾಕ್ಷರ ಯಾವ ಅಕ್ಷರ ಕೊಟ್ಟರು ನೀವು ರೆಡಿ?
1: ದಾಬಂದಿಗೆ
0: ಹೌದು
1: ನೋಡು, ನನ್ನ ಪ್ರಯತ್ನ ಪಡುವ. ದೇಹಕ್ಕೆ ಉಸಿರೆ ಸದಬರ ಇಲ್ಲದಾರ ಮಾನದೆ ನಮ್ಮ ಆತಿಯಮ್ಮ ಒಡದೆ ಬಂಗಾರ. ದೇಹಕ್ಕೆ ಉಸಿರೆ ಸದಬರ ಇಲ್ಲದಾರ ಮಾನದೆ ನಮ್ಮ ಆತಿಯಮ್ಮ ಒಡದೆ ಬಂಗಾರ. ದೇಹ ಕೇಳುತ್ತಿರೆ ಸದಬರ ಇಲ್ಲದಾರ. ಥ್ಯಾಂಕ್ ಯು.
0: ಏನ್ ಅದ್ಭುತ ಸರ್, 2 ವಾಯ್ಸ್ ಆಡ್ಬಿಟ್ರಿ.
1: ಅಂದ್ರೆ ಅದು ನೋಡಿ, ಆ ಗೀತೆ ವೈಶಿಷ್ಟ್ಯ ಏನಂದ್ರೆ, ಅದಕ್ಕೆ ಗೀತೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಸರ್, ನಮ್ಮ ಇವರು ಯಾರು ಹೆಸರು ನೆನಪಾಯ್ತು ಅಲ್ರಿ, ಇದು ಸಲೀಲ್ ಚೌಧರಿ. ಸಲೀಲ್ ಚೌಧರಿ ಅಂದ್ರೆ ಅವರು 14 ಭಾಷೆಯಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್, ಲೆಜೆಂಡ್ರಿ ಅವರು. ಅವರ ಮಗಳು ಇದ್ದಾಳಲ್ಲ, ಅವನ ಹತ್ರನೇ ಹಾಡ್ಸಿದ್ದು. ಕನ್ನಡ ಬರಕ್ಕಿಲ್ಲ ಏನಿಲ್ಲ, 8 ವರ್ಷನೇ ಏನೋ, ಆ ಸಾಂಗ್ ಗೆ ಅಲ್ಲಿ ಆ ಇಮೋಷನ್ ಸಾಂಗ್ ಆ ಮೂಮೆಂಟ್ ಬೇಕಿತ್ತ, ಅವ್ರ ಮಗಳ ಹತ್ರನೇ ಕಲ್ಸಿ ಹಾಡ್ಸಿದ್ದ. ದಾನಿ ಈಗ ದೊಡ್ಡ ಸಿಂಗರ್ ಅವಳು. ಅನಿತಾ ಚೌಧರಿ ಅಂದ್ರೆ ಅವರು ಸಲೀಲ್ ಚೌಧರಿ ಅವರ ಮಗಳೇ ಅವಳು.
0: ತುಂಬಾ ಮಾಹಿತಿ ಕಲೆ ಹಾಕಿದ್ರಿ.
1: ಅದು ಅವರು ಈಗ ದೊಡ್ಡ ಸಿಂಗರ್ ಇದ್ದಾರೆ, ಅದ್ರ ನಂತರ ಕನ್ನಡ ಮುಖ ಮಾಡಲಿಲ್ಲ, ಬಿಟ್ರೆ ಬಂಗಾಳಿ ಹಿಂದಿ ಭೋಜ್ಪುರಿ ಮತ್ತೆ ಮ್ಯೂಸಿಕಲ್ ನೈಟ್ಸ್ ಎಲ್ಲ ಮಾಡ್ತಾನೆ
0: ಇದ್ದೆ.
1: ಆಯ್ತು,
0: ಥ್ಯಾಂಕ್ ಯು ಸರ್,
1: ಬ್ಯೂಟಿಫುಲ್ ಆಗಿ ಬರ್ತಾ ಇದೆ.
0: ತುಂಬಾ ಖುಷಿ ಆಯ್ತು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ.
1: ಆಯ್ತು, ನಾವೊಂದು ಕೆಲವು ವಾರ ಬಂದಿಲ್ಲ, ಈಗ 4-5-6 ವಾರ ಆಯ್ತು. 1 ವಾರ ಮಾಡಿದ್ದೆ ಅದು ಕರೆ ಸಿಕ್ತು, ಅಷ್ಟೊತ್ತಿಗೆ ನೀವು ರಿಂಗ್ ಆಗ್ತಾ ಇತ್ತು, ಮೆಸೇಜ್ ಓದ್ತಾ ಇದ್ರ. ಮತ್ತೆ ಕರೆ ಮಾಡಕ್ಕೆ ಅವಕಾಶ ಆಗ್ಲಿಲ್ಲ, ಏನೋ ಬೇರೆ ಬೇರೆ ಕೆಲಸ ಇತ್ತ, ಇವತ್ತು ಮಾತಾಡಿದ್ದೇವೆ, ಬಹಳ ಖುಷಿ ತಂದಿದೆ.
0: ಓಕೆ, ಇದು ಪ್ರತಿ ವಾರ ಭಾಗವಹಿಸಿ
1: ಎಲ್ಲರಿಗೂ ಧನ್ಯವಾದ, ವಂದನೆ.
0: ಓಕೆ ಸರ್, ಧನ್ಯವಾದ. ಕೇಳಿದ್ರೆ ಸತೀಶ್ ಕುಮಾರ್ ಸಾಲಿಗ್ರಾಮದಿಂದ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ರಾಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ, ರಾಕ್ಷರ ಕೊಟ್ಟಿದ್ದಾರೆ, ರಾಕ್ಷರದ ಹಾಡನ್ನ ಹಾಡ್ಬೇಕು. ಹಲೋ ನಮಸ್ತೆ.
2: ನಮಸ್ಕಾರ ಸರ್, ಮುರುಳಿ ಶಿವಮೊಗ್ಗ.
0: ಓ ಮುರುಳಿ ಶಿವಮೊಗ್ಗ, ಏನ್ ಇವತ್ತು ತುಂಬಾ ಆಶ್ಚರ್ಯ ಆಗ್ತಿದೆ, ಫೋನ್ ಮಾಡ್ಬಿಟ್ಟಿದ್ದೀರಿ.
2: ಇಲ್ಲ ಸರ್, ಅದು ರೇಡಿಯೋದಲ್ಲಿ ಇದು ಕ್ರಿಕೆಟ್ ಕಮಿಟಿ ಬರ್ತದೆ, ಇಲ್ಲಿ ಇದು ಭಾಗವಹಿಸ್ಕೊಂಡು ಆಸೆ.
0: ನೋಡಿ ನೀವು ತುಂಬಾ ನೀವು ಚಪ್ಪಾಳೆ ಆಗ್ಬೋತಾ, ಇಲ್ಲಿ ನಿಮ್ಗೆ ಲೋಕಲ್ ಅಲ್ಲಿ ಸಾಮಾನ್ಯವಾಗಿ ಮೊಬೈಲ್ ಅಲ್ಲಿ ಕೇಳಲ್ಲ, ಎಲ್ಲ ರೇಡಿಯೋದಲ್ಲಿ ಕೇಳ್ತಾರಾ?
2: ನಾವು ರೇಡಿಯೋ ಕೇಳ್ತಾರ, ಆದ್ರೆ ಭಾಗವಹಿಸ್ಕೊಂಡು ಆಸೆ, ಅದೆಲ್ಲ ಟ್ರೈ ಮಾಡ್ತಾ ಇದೀನಿ, ಇದರಲ್ಲಿ ಮೊಬೈಲ್ ಕೆಳಕ್ಕೆ ಆಗ್ತಲ್ಲ.
0: ಎಸ್ ಎಸ್,
2: ಆದಷ್ಟು ಬೇಗವಾಗಿ ವೇಗವಾಗಿ ಒಂದು ಹಾಡು ಹೇಳ್ಬಿಟ್ಟು ಮತ್ತೊಬ್ರಿಗೂ ಅವಕಾಶ ತೆಗಿ ಅಂತ.
0: ರಾಕ್ಷರದ ಹಾಡಿ, ರಾಕ್ಷರದ ಹಾಡು.
2: ರವಿ ನೀನು ಹಾಗತದಿಂದ ಮಳೆಯಾಗಿ ಹೋದಳೆಯಿಂದು, ಕಾಲಲ್ಲಿ ಕತ್ತಲೆ ತುಂಬಿ ನೀ ಹೋರುವೆ. ಧನ್ಯವಾದಗಳು ಸರ್.
0: ಓಕೆ ಸರ್, ಧನ್ಯವಾದ, ಥ್ಯಾಂಕ್ ಯು,
2: ಧನ್ಯವಾದ ಸರ್.
0: ಓಕೆ ಕೆಳಗರೆ, ಮಳೆದ ಶಿವಮೊಗ್ಗದಿಂದ ಮುಂದಿನ ಕೆಳಗರಿಗೆ ವಾಕ್ಷರ ಕೊಟ್ಟಿದ್ದಾರೆ, ವಾಕ್ಷರದ ಹಾಡನ್ನ ಹಾಡ್ಬೇಕಾಗತ್ತೆ. ನಮಸ್ಕಾರ ಸರ್, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ತಾನು ಪ್ರಯತ್ನ ಮಾಡುತ್ತಿದ್ದೇನೆ, ಕರೆ ಸಿಗ್ತಾ ಇಲ್ಲ, ಒಬ್ಬೊಬ್ಬರು 2-2

ಸಲ ಮಾಡಿದರೆ ನಮಗೆ ಕರೆ ಎಲ್ಲಿ ಸಿಗುತ್ತೆ ಸರ್? ಹಾಗಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಇಲ್ಲ, ಯಾರು ಎರಡು ಕರೆ ಇಲ್ಲ, ಯಾರ್ದು ಬಂದಿಲ್ಲ ಕರೆ. ಸಿಗ್ತಾ ಇಲ್ಲ ಯಾರಿಗೂ, ಎರಡನೇ ಕರೆ ಇಲ್ಲ. ಒಬ್ಬರಿಗೆ ಮಾತ್ರ ಅದು ಆಶಾ ಪ್ರಕಾಶ್ ಅವರಿಗೆ ಕೊಟ್ಟಿರೋದು ಚಾನ್ಸ್. ಓಕೆ, ಪ್ರಯತ್ನ ಮಾಡಿ ಕರೆ ನೋಡಿ, ಆರಾಮ್ ಇದೆ, ಕರೆ ಮಾಡಿ, ನೀವು ಸಿಕ್ಕೇ ಸಿಗುತ್ತೆ. ಸಂಜೆ ನಮಸ್ಕಾರಗಳು ಸರ್. ಬಾಗಲಕೋಟಗಿರಿ ಜಮಖಂಡಿ ಮಾಲಿಂಗಪ್ಪ ಚಡವಾದಿ, ರಾಮನ ಅವತಾರ ಇದು ಸೋಮನ ಅವತಾರ ಅಂದ್ರೆ ಆ ಅಕ್ಷರಕ್ಕೆ ಸಂಬಂಧಪಟ್ಟಂತ ಹಾಡನ್ನ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಅನ್ನೋ ಹಾಡನ್ನ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಅವರು ಕಳಿಸಿದ್ದಾರೆ. ಓಕೆ, ಇಸ್ಕೆಲ್ಲವರೆ ಒಂದು ಗೀತೆಯನ್ನ ಕೇಳಿ ಬರೋಣ. ಯಾವ ಗೀತೆ ಬೇಕು ನಿಮಗೆ? ಎಸ್, ಓಕೆ, ಹುಡುಗ ಹುಡುಗಿ ಚಿತ್ರದ ಒಂದು ಗೀತೆ ಕಾರ್ತಿಕ್ ಅವರ ಧ್ವನಿಯಲ್ಲಿ.

0: ಹಲೋ
1: ಹಲೋ
0: ನಮಸ್ತೆ, ಎಲ್ಲಿಂದ?
1: ಮಹಾಲಿಂಗಪ್ಪ ಚಲವಾದಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ.
0: ಓಹೋ, ಬಾಗಲಕೋಟೆ. ನಮ್ಮ ಮಹಾಲಿಂಗಪ್ಪ ಚಲವಾದಿ ಅವರು, ಈ ತನ ನಿಮ್ಮ ಸಂದೇಶ ಬಂದಿತ್ತು.
1: ಹೌದು ಸರ್.
0: ವಾಕ್ಷರ ಇದೆ ಸರ್ ನಿಮಗೆ?
1: ವಾಕ್ಷರ ಬರ್ತಾನೆ.
0: ಹೌದೌದು.
1: ವರವಾಗಿ ಬಂದೆಯ ಶುಭಯೋಗ ತಂದೆಯ ಬದುಕು ಬಂಗಾರ ಮಾಡಿ ಪ್ರತಿ ನಿಮಿಷ ಪ್ರತಿ ಹರುಷ ಕಂದ ನೀ ತಂದೆಯ ವರವಾಗಿ ಬಂದೆಯ ಶುಭಯೋಗ ತಂದೆಯ ಬದುಕು
0: ದುಕ್ಕು. ತುಂಬಾ ಚೆನ್ನಾಗಿ ಹಾಡಿದ್ರು ಸರ್, ಆದ್ರೆ ಫೋನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ ಕಡಿಮೆ ಆಗ್ಬಿಟ್ಟಿದೆ, ಬರೀ ಮೆಸೇಜ್ ಅಲ್ಲಿ ಜಾಸ್ತಿ ಇರ್ತೀರಲ್ಲ
1: ಸರ್. ಲೈನ್ ಸಿಗ್ತಾ ಇರಂಗಿಲ್ಲ, ಅದು ಹೇಳೋ ಕಡೆ ಟ್ರೈ ಮಾಡ್ತಿರ್ತೀನಿ ಸರ್.
0: ಹಾ ಹಾ ಹಾ, ಓಕೆ ಓಕೆ. ಅದೇ ಯಾಕಂದ್ರೆ ನಿಮಗೆ ಕರೆ ಬಹಳ ಅಂದ್ರೆ ಹಿಂದೆ ಒಂದ್ ಸರಿ ಏನ ಸಿಕ್ಕಿತ್ತು ಅನ್ಸುತ್ತೆ, ತುಂಬಾ ಸರಿ ಸಿಕ್ಕಿಲ್ಲ ನಿಮ್ ಕರೆ.
1: ಇಲ್ಲ ಸಿಗಲ್ಲ ಸರ್, ಕರೆ ಸಿಗಲ್ಲ ಸರ್.
0: ಓಕೆ ಓಕೆ ಸರ್. ಆ ಕಡೆ ಎಲ್ಲ ಮಳೆ ಎಲ್ಲ ಬಂದಿದ್ಯಾ?
1: ಇಲ್ಲ ಸರ್, ಕಡಿಮೆ ಇದೆ ಸರ್, ಬಹಳ ಕಡಿಮೆ ಆಗಿದೆ. 15 ದಿನದಿಂದ
0: ಕಡಿಮೆ ಆಗಿದೆಯಲ್ಲ, ಅದು ಎಲ್ಲ ಕಡೆ ಹಾಗೆ ಆಗಿದೆ. ಓಕೆ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ನಮಸ್ತೆ ಸರ್. ನಮಸ್ತೆ. ಎಸ್ ಕೆಳಗಡೆ ಕಡೆಯ ಕರೆ ಮಹಾಲಿಂಗಪ್ಪ ಚಲವಾದಿ ಅವ್ರದ್ದು. ಮುಂದಿನ ಅಕ್ಷರ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸಮಯ ಆಗ್ತಾ ಇದೆ, ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಕೆಲವರು ವಿದ್ಯಾ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ ಅವರು, ದೇವ ಮಂದಿರದಲ್ಲಿ ಇಲ್ಲ, ರಾಯರು ಬಂದರು ಮಾವನ ಮನೆಗೆ, ವಸಂತ ಬರೆದನು ಒಲವಿನ ಒಲೆ, ಮೂರು ಹಾಡನ್ನ ಕಳಿಸಿಕೊಟ್ಟಿದ್ದಾರೆ. ಸಂದೇಶದ ರೂಪದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಫೋನ್ ಮಾಡಿ ಕರೆ ಮಾಡಿ ಹಾಡನ್ನ ಹಾಡಿದಂತ ನಮ್ಮೆಲ್ಲ ಕೇಳು ಬಾಂಧವರಿಗೆ ನಿಲಯದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಆಗ್ತಾ ಇದೆ 8:45. ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: said that the corridor is providing ease of access to pilgrims.
1: Kashi mein Modi ji ne bahut kaam kiya hai. Prime Minister Narendra Modi has done a lot of work in Kashi. Earlier, the road leading to the temple used to be quite narrow, which caused a lot of inconvenience. But now, since the corridor has been built, the ground management is more efficient and people can visit and have a darshan more easily.
2: Darshan karne mein kaafi aasani hoti hai.
0: Saklan Akhtar, Akashwani News, Delhi.
3: The Indian Meteorological Department, IMDS, issued an orange color warning for heavy to very heavy rainfall over parts of northeast India and sub-Himalayan West Bengal for tomorrow. Heavy rainfall is also expected over Bihar, Kerala, Mahe, Tamil Nadu, Puducherry and Karaikal tomorrow. The IMD said that the conditions are favorable for further advance of southwest monsoon into some more parts of Telangana, Odisha, Jharkhand, Bihar and some parts of Chhattisgarh during the next 4 to 5 days. In cricket, chasing a target of 403 runs set by India, Afghanistan were 225-8 in 42 overs in the second ODI of the three-match series in Lucknow when reports last came in. India were bowled out 402 in 49.5 overs. And now, before we end the bulletin, the headlines once again. Prime Minister Narendra Modi meets US President Donald Trump on sidelines of G7 summit in Evian. Issues of seafarer safety and opening of Strait of Hormuz figure prominently. Prime Minister also holds bilateral meetings with German Chancellor Friedrich Merz, European Council President Antonio Costa and European Commission President Ursula von der Leyen. India and France reaffirm commitment to innovation, artificial intelligence and technology cooperation at inauguration of India Pavilion at VivaTech 2026 in Paris. Railways approved multiple projects worth over 1,200 crore rupees to improve connectivity and safety. IMD forecasts heavy to very heavy rainfall over parts of northeast India and sub-Himalayan West Bengal tomorrow. And in men's cricket, Afghanistan chased target 403 runs set by India in second ODI of three-match series in Lucknow. That is all in the news at 9. Good night.
4: She somehow managed to find a rhythm in the second over and got the wicket of 8 sages. So right now the captain steps into the centre, Babet Dilip. She got a half century in the last game against Bangladesh, 50 from 45 deliveries. Wicket keeping was absolutely very clean. Took one low catch down the leg side to get rid of Jemima Rodrigues, 26 years of age, so pretty young age. 174 needed. From just 90 deliveries, that's it's a big ask indeed from a Netherlands point of view. They're chasing 210 to win this game, to create the greatest upset of all time in T20 cricket. There's going to be change in bowling. Sriyanka is going to bowl. And yes, she's going to bowl now. Sriyanka Patil, right-arm off-break bowler. And just wearing a kind of a headband with a ponytail hat. A point, short third man.
5: ಲಕ್ಷಾಂತರ ಜನರಿಗೆ ದೃಢವಾದ ಪೋಷಣೆ ಮತ್ತು ಸಮಗ್ರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತವೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸಲು ಸೆಪ್ಟೆಂಬರ್ 2018ರಲ್ಲಿ ಪ್ರಾರಂಭಿಸಲಾಯಿತು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಸಹಾಯದ ಆರೋಗ್ಯ ಯೋಜನೆಗಾಗಿ ಗುರುತಿಸಲ್ಪಟ್ಟಿರುವಂತಹ ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಜನಸಂಖ್ಯೆಯ ಕೆಳಸ್ತರದ 40% ಅಂದರೆ ಸುಮಾರು 12.37 ಕೋಟಿ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004ರಲ್ಲಿ ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026ರ ಹೊತ್ತಿಗೆ ಈ ಯೋಜನೆಯಡಿ 43.93 ಕೋಟಿ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯೂ ಜೂನ್ 2019ರಲ್ಲಿ ಇದ್ದಂತಹ 29.96 ಲಕ್ಷದಿಂದ ಮೇ 2026ರ ಬೇಡಿಕೆ 12.03 ಕೋಟಿಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1.80 ಕೋಟಿ ರೂಪಾಯಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ಅಂಕಿಯ ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97.81 ಕೋಟಿ ಆರೋಗ್ಯ ದಾಖಲೆ

ಶಾಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1.85 ಕೋಟಿಗೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 ಕೋಟಿ ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7.41 ಕೋಟಿ ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1.20 ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ 1 ರಂತೆ ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯವು 2017ರಲ್ಲಿ ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನಾ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ದತೆಯನ್ನು ಮುಂದುವರೆಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ ಪಿಎಂಎಂವಿವೈ ಅನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗುವಿಗೆ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947ರಿಂದ 2014ರವರೆಗೆ ಇದ್ದ 8ರಿಂದ ಕಳೆದ 12 ವರ್ಷಗಳಲ್ಲಿ 15ಕ್ಕೆ ಏರಿಕೆಯಾಗಿದೆ. ಹೀಗೆ 2014ರಿಂದ ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ. ಪಿಎಂಎಸ್ಎಂಎ ಅಡಿಯಲ್ಲಿ 7 ಕೋಟಿಗೂ ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5.46 ಕೋಟಿ ಮಕ್ಕಳು ಮತ್ತು 1.32 ಕೋಟಿ ಗರ್ಭಿಣಿಯರಿಗೆ ಲಸಿಕೆ ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 1 ಲಕ್ಷ ಜೀವಂತ ಜನನಗಳಿಗೆ 130 ಇದ್ದುದು 2021-23ರಲ್ಲಿ 88ಕ್ಕೆ ಇಳಿಕೆಯಾಗಿದೆ. ಎನ್ಎಫ್ಎಚ್ಎಸ್ 6ರ ದತ್ತಾಂಶವು 2015-16 ಮತ್ತು 2013-24ರ ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 79ರಿಂದ 76.2ಕ್ಕೆ ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ASC ಭೇಟಿಗಳ ಲಭ್ಯತೆಯು ಶೇಕಡಾ 51ರಿಂದ 65.2ಕ್ಕೆ ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2ರಷ್ಟು ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014ರಲ್ಲಿ ಶೇಕಡಾ 28 ಇದ್ದದ್ದು 2025ರವರೆಗೆ ಶೇಕಡಾ 35ಕ್ಕೆ ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ, ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿಎಂಜಿಕೆಎವೈ 2020ರಲ್ಲಿ ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ
ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆ

ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. ಪಿಎಂ ಜಿಕೆಎವೈ ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. ಪಿಡಿಎಸ್ನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. ಪಿಡಿಎಸ್ ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000 ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು 100%ರಷ್ಟು ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು ಮೇ 2026 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ ಪಿಡಿಎಸ್ ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಪಿಎಂ ಜಿಕೆಎವೈನ ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ. ಎನ್ಎಫ್ಎಚ್ಎಸ್ 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 ಎನ್ಎಫ್ಎಚ್ಎಸ್ 4 38.4% 29.3% ಇಳಿದಿದೆ. ಕೃಶ ದೇಹಸ್ಥಿತಿ 11%-19% ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು 35.8%-31.8% ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆಯನ್ನು ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಆರೋಗ್ಯ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 28% ಇದ್ದದ್ದು 2025 ವೇಳೆಗೆ 35%ಕ್ಕೆ ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. 2015 ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ದತಿಗಳ ವಿರುದ್ದ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ದಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011 ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಇದ್ದಂತಹ 75.51% 2024-25 ವೇಳೆಗೆ 80.2%ಕ್ಕೆ ಹೆಚ್ಚಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಕಲ್ಯಾಣ ಸ್ವರೂಪವು ಹಕ್ಕು ಆಧಾರಿತ ವಿತರಣೆಯಿಂದ ಸ್ಯಾಚುರೇಷನ್ ಚಾಲಿತ ವ್ಯಾಪ್ತಿಯತ್ತ ವಿಕಸನಗೊಂಡಿದೆ. ಸುಸ್ಥಿರ ಸಾರ್ವಜನಿಕ ಹೂಡಿಕೆ, ಉದ್ದೇಶಿತ ಕಲ್ಯಾಣ ಮಧ್ಯಸ್ಥಿಕೆಗಳು ಮತ್ತು ತಂತ್ರಜ್ಞಾನ ಸಕ್ರಿಯ ಆಡಳಿತವು ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನೋಪಾಯದ ಅವಕಾಶಗಳಿಗೆ ಪ್ರವೇಶವನ್ನು ವಿಸ್ತರಿಸಿವೆ. ಮಹಿಳಾ ನೇತೃತ್ವದ ಅಭಿವೃದ್ದಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ದಿಯ ಆಕಾಂಕ್ಷೆಗಳತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ದ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು

0: ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
7: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
6: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
7: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
6: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮಾಡಿ.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ, ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆ ನಂತರ ಪೋಸ್ಟ್ ಗ್ರಾಜುಯೇಷನ್ ಪಿಎಚ್ಡಿ ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ, ಭಾರತೀಯ ತತ್ವಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜನವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗಾಗಿ ಇದು ಜೀನ್ಸ್ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ

0: ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ ಕೆ ಎ ಪ್ರಸಾದ್ ಅಂತ, ಅವರು ವೇಲಾಂಗಿನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆ ನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ ನಲ್ಲಿ ನನಗೆ ಇಂಟ್ರೆಸ್ಟ್ ಮತ್ತೆ ಈಗ ನಾನು ಪ್ರಧ್ಯಾಪನಾಗಿರ್ಲಿಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ.
1: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
0: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ. ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ ಪಿ ಎಂ ಅಂತ ಕೇರಳದವರು, ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಶಿಕಾವ ಅಂತ ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
1: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ. ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ದೀರಿ, ಆ ಕುರಿತಾಗಿ ಹೇಳಿ.
0: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ, ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದೇನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್ ಪ್ರತಿಯೊಬ್ಬರಿಗೆ, ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಯಲೇಬೇಕು.
1: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದಾದರೆ ಯಾವುದು?
0: ನನಗೆ ನೆನಪುಳಿಯೋದಾದ್ರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಲ್ಲಿ ನಡೆಯಿತು. ಯಾವಾಗ್ಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗ್ಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆ ನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದಾಗಿರೋದು ಮುಂಬೈನಲ್ಲಿ, ಇವೆರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗ್ಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೆಯ್ಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕ್, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟು ಇರಲಿ, ಮೆಂಟಲ್ ಟ್ರೈನಿಂಗ್, ಮೆಂಟಲ್ ಕಂಡೀಷನ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲೇ ಅಷ್ಟೇ ಅಲ್ಲ, ಜೀವನದಲ್ಲಿ ಸಕ್ಸೆಸ್ ಆಗ್ಲಿಕ್ಕೆ ಕಷ್ಟನೇ.
1: ಸರ್, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವೊಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
0: ಪ್ರತಿಯೊಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೆ ಹುಟ್ಟಿತು ಇಲ್ಲಿಂದೆ ಬಂತು ಅನ್ನೋದು ದಟ್ಸ್ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವವಾಗಿದ್ದು ಶಿವನಿಂದನೆ. ಹಾಗಾಗಿ ನಾವು ಸಿಲಂಬವನ್ನು ನೋಡಿದ್ರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆ ನಂತರ ಪರಶುರಾಮರ್ಲಿಂದ ಆಗಿರ್ಬೋದು, ಆ ನಂತರ ಲೇಟರ್ ಸ್ಟೇಜ್ ನಲ್ಲಿ ನಾವು ನೋಡ್ತೀವಿ ಬೋಧಿ ಧರ್ಮ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ, ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿ ಇರುತ್ತೆ, ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ, ಈಗ ಮುಯೇ ಥಾಯ್ ಅಂತಂದ್ರೆ ಎಲ್ಬೋಸ್ ನೀಸ್ ಇದನ್ನ ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ ನಲ್ಲಿ ಬರಲೇಬಾರದು. ಆ ಭಾವನೆ ಬಂತಂದ್ರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದೊಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕನ್ ಆಗಿರ್ಬೋದು, ಗುಜಿರಿ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡೋ ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನೂ ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟೀಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
1: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ ಗಳು ಆಗ್ಲೇಬೇಕು.
0: ಒಳ್ಳೇದು. ಹಾಗಾಗಿ ಏನಂದ್ರೆ ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
1: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದ್ಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
0: ಒಳ್ಳೇದು. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಿ.

0: ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟೆಡ್.
1: ಸರ್, ನೀವು ತತ್ವಜ್ಞಾನಿ ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು, ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
0: ಇದಕ್ಕೆ ಕಾರಣ ಪ್ರೊಫೆಸರ್ ಬಿಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬೋದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥವೇ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು ಶಸ್ತ್ರವೂ ಆಗಿರ್ಬೇಕು, ಇದು ಎರಡು ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನೂ ಬೇಕು ಶಾಸ್ತ್ರವಿದ್ಯಾನೂ ಬೇಕು.
1: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದ್ದೀರಾ?
0: ಹೌದು, ಮಾಡಿದ್ದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೀನಿ. ಯೂನಿವರ್ಸಿಟಿನಲ್ಲಿ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೀಸರರ್ ಆಗಿದ್ದೇನೆ. ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಅವು ಸೇಮ್.
1: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ ಪರಿಗಣಿಸ್ತಾರೆ.
0: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗ ಪ್ರತಿಭಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡೂ ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ, ದಿ ಫೌಂಡರ್ ಆಫ್ ಯೋಗ ಈಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ, ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ರು ಏನು ಅಂತಂದ್ರೆ, ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ. ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗ್, ದೀಸ್ ಆರ್ ಮೀನ್ಸ್ ಆಕ್ಚುಲಿ. ಇವತ್ತು ಐರಿನಿ ಏನಂತಂದ್ರೆ, ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗ್ಬಿಟ್ಟಿದೆ.
1: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು ಇದೆ.
0: ಇದೆ, ಪ್ರಥಮ ಬರೋದೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಿದೆ. ಇದ್ರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು? ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು. ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರ್ಬೋದೇನು.
0: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನು ಪ್ರದರ್ಶನ ಹೇಗ್ ಮಾಡೋದು?
1: ಯೋಗಾಸನ
0: ಪ್ರದರ್ಶನ ಅಂತ ಇರ್ಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನು ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಪೀಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆ ನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆ ನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆ ನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಈಗ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಫಿಟ್ನೆಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತಾನೆ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ
0: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
1: ನೀವು ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ, ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೇನೋ ಅಂತ.
0: ಇನ್ನೊಂದೇನಂದ್ರೆ, ಯಾರು ಯೋಗ ಸಾಧನೆ ಮಾಡ್ತಾರೆ ಅವರೆಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವರು ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲುಧರ್ಮ ಸಾಧನ ಅಂತ ಹೇಳಿದೆ. ಇದು

0: ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿಯವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶರೀರ ಮಧ್ಯ ಕಡು ಧರ್ಮ ಸಾಧನ, ಅಂದ್ರೆ ನೀವು ಆರೋಗ್ಯವಾಗಿ ಇದ್ದೇನೆ ಎಲ್ಲಾ ಧರ್ಮಗಳನ್ನು ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಸರಿ, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
0: ವೇದಾಂತ ಫಾರ್ ವರ್ಲ್ಡ್ ಪೀಸ್ ಅಂತ ಈಗ ರೀಸೆಂಟ್ಲಿ ಬರೆದಿರುವಂತಹ ಬುಕ್ಕು, ಅದರಲ್ಲಿ ವಿಶ್ವಶಾಂತಿಗೆ ವೇದಾಂತದ ಕೊಡುಗೆ ಏನು ಅನ್ನೋದು ಇದನ್ನು ಬರೆದಿದ್ದೇನೆ. ಬಹಳಷ್ಟು ಫಿಲಾಸಫಿ ರಿಲೇಟೆಡ್, ಈಗ ಧರ್ಮ ಅಂದ್ರೆ ಏನು, ನನ್ನ ಸ್ಪೆಷಲೈಸೇಷನ್ ಬಂದು ಭಾರತೀಯ ತತ್ವಶಾಸ್ತ್ರದಲ್ಲೇ ನನ್ನ ಸ್ಪೆಷಲೈಸೇಷನ್, ಹೀಗಾಗಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಸ್, ಜರ್ನಲ್ಸ್, ಬುಕ್ಸ್ ಎಲ್ಲ ಪಡೆದಿದ್ದೇನೆ.
1: ಯೋಗದಲ್ಲಿ?
0: ಯೋಗದಲ್ಲಿ ಕೂಡ ಈಗ ರೀಸೆಂಟ್ಲಿ ಈ ಇಂಟರ್ನ್ಯಾಷನಲ್ ಯೋಗ ಡೇಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದೇನೆ. ಅದರಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಎಲ್ಲಾ ಗ್ರಂಥಗಳನ್ನು ಬರೀ ಪತಂಜಲಿ ಯೋಗ ಸೂತ್ರವಷ್ಟೇ ಅಲ್ಲ, ಅದರಲ್ಲಿ ಭಗವದ್ಗೀತಾ ಆಗಿರ್ಬೋದು, ಹಠಯೋಗ ಪ್ರದೀಪಿಕಾ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ತುಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದನ್ನ ಲೇಖನ ಬರೆದಿದ್ದೇನೆ.
1: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ. ಸರ್, ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ, ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
0: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ, ಆ ಏಜಿಂಗ್ ಪ್ರೊಸೆಸ್ ಅನ್ನು ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ, ಎರಡು ಪ್ರಕಾರದ ಏಜ್ ಇರುತ್ತೆ, ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ, ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನು ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವಿ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರ್ಲಿ, ಪ್ರಾಣಾಯಾಮ ಯಾರು ಬೇಕಾದ್ರೂ ಮಾಡಬಹುದು. ಇವನ್ ದ ಪರ್ಸನ್ ಈಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡು ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಮ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ, ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
1: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ?
0: ಹೌದೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ. ಆ ಪೂರ್ಣ ಸ್ಥಿತಿ ಬಂದಾಗ ಇಲ್ಲಿ ಬಿಗಿನಿಂಗ್ ಸ್ಟೇಜಸ್ ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಾರ್ಮಲ್ ಆಗಿ ಇಡಬಹುದು.
1: ಸರ್, ಇತ್ತೀಚೆಗೆ ಗುಜರಾತ್ ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟ್ರಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ, ಏನ್ ಹೇಳ್ತೀರಿ ಇದಕ್ಕೆ?
0: ಈ ಸ್ವರ್ಣ ಪದಕಗಳನ್ನ ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ. ಆಕ್ಚುಲಿ ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವಿ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
1: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾರೆ. ನೀವೀಗ ಯೋಗ ಮಾಡ್ರಿ, ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ. ಆ ರೀತಿ ಬದಲಾವಣೆ ಆಗ್ಬೋದೇನು ಯೋಗವನ್ನು ಕ್ರೀಡೆಯಲ್ಲಿ ಅಳವಡಿಸಿಕೊಂಡ್ರೆ?
0: ಒಳ್ಳೇದೆ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ ಇದನ್ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ನಿಯಮ ಆಗ್ಲಿ, ಅಷ್ಟಾಂಗ ಸಂಗ್ರಹ ಆಗ್ಲಿ, ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ದಿನಚರ್ಯ, ಒಂದು ಋತುಚರ್ಯ ಅಂತ. ಸೊ ಇಂಥ ಕಾನ್ಸೆಪ್ಟ್ಸ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಟೇಜ್ ಇಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗ್ ತಿನ್ಬೇಕು, ಹೇಗಿರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನಾಟ್ ನ್ಯೂಟ್ರಲ್.

0: ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೂ ಬೇಕಾಗಿಲ್ಲ.
1: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
0: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆ ನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆ ನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್ ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನು ಯಾವ ಸ್ಪೋರ್ಟ್ ಬೇಕಾದ್ರೂ ಅವನು ಮಾಡಬಹುದು. ಹಾಗಾಗಿ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆ ನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನ್ಗೆ ಯೋಗ ಏನು ಕಷ್ಟ ಆಗಲಿಲ್ಲ. ಆ ನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನ್ಗೆ ಕಷ್ಟ ಆಗಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಆಡಿಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟ್ ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಯು.
1: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
0: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ ಸ್ಥಿತಪ್ರಜ್ಞಾನ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ ಗೆಲುವಿನಲ್ಲಿನೂ ಸೋಲಿನಲ್ಲಿ ಯಾವಾಗಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
1: ಅಂದ್ರೆ ಸಮಚಿತ್ತತೆ ಇರಬೇಕು.
0: ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂತ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ ಅದು ಸಮರ್ ಆಗಿರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಸಮಸ್ಥಿತಿಯನ್ನು ಹೊಂದಿರಬೇಕು ಅನ್ನೋ ಹೇಳುವಂತ ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
1: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗೆಡಿಸ್ಬಿಡ್ತದೆ. ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ. ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
0: ಹೌದು ಹೌದು, ನೂರಕ್ಕೆ ನೂರು ಪರ್ಸೆಂಟ್.
1: ಯಾವ ರೀತಿ ಹೇಳ್ತೀರಾ ಅದನ್ನ?
0: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತು ಸೋಲು ಅನ್ನೋದು ಏನಿದೆ ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತಹ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ತ್ರೂ ಪ್ರಾಕ್ಟೀಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೇ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನು ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತ ಇದೆ, ಹಠಯೋಗ ಪ್ರದೀಪಿಕ ಇದೆ, ಶಿವಸಂಹಿತ ಇದೆ, ಇದು ಎಲ್ಲವೂ ಯೋಗಿಕ್ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
1: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
0: ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷೋಸ್ ಇರುತ್ತೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೇ ಯೋಗ ತಾನೆ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
1: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ. ಸಾಮಾನ್ಯ ಜನರಲ್ಲೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
0: ಹೌದೌದು. ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತು ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
1: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವರ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ, ಆ ರೀತಿ.
0: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್. ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆ ನಂತರ ನಮ್ಮ ಶರೀರವನ್ನ ಆ ಸ್ಟೇಜ್ ಗೆ ಅವರು ತಗೊಂಡು ಬಂದಿದ ನಂತರ ಆ ನಂತರ ಯೋಗಾಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
1: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ. ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
0: ಡೆಫಿನೆಟ್ಲಿ. ಏನಂತಂದ್ರೆ, ಒಂದು ನಾನು ಏನ್ ಹೇಳಿದ್ರೆ ಡೈಟರಿ ಹ್ಯಾಬಿಟ್ಸ್, ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯುವರ್ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ, ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನ್ ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವ್ನು ಬ್ಲಡ್ ವರ್ಕ್ ಅನ್ನು ಅವ್ನು ಮಾಡಿಸ್ಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ನ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗ್ತದೆ.

0: ಫಾರ್ ಎಕ್ಸಾಂಪಲ್ ನಾವು ಒಬೆಸಿಟಿ ಅಂತ ಹೇಳ್ತೇವೆ, ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರು ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಈ ಎಕ್ಸಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ. ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ, ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ.
0: 100% ಡೆಫಿನೆಟ್ಲಿ. ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ ಅಥವಾ ನಾವು ಡಯಾಫ್ರಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗು, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್ ಈಗ ನೋಡಿ, ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲಿಟಲ್ ಸಿಸ್ಟಮ್, ಅದು ಜಿಮ್ನಲ್ಲೇ ಡೆವಲಪ್ ಆಗೋದು. ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು
1: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವೇ.
0: ಹೌದೌದು. ಈವನ್ ಯೋಗ ಪ್ರಾಕ್ಟೀಸ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್. ಅವರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ವಿಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯೆ ಇಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದೆಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
1: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
0: ಹೌದು.
1: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
0: ಮೂರು ಅವರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದೇ ಯೋಗದಿಂದ. ಯೋಗದಿಂದ ಆ ನಂತರ ಯೋಗ ಎಲ್ಲ ಮುಗಿಸಿದ ನಂತರ ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಆಮ್ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೇ. ಈಗ ಫಾರ್ ಎಕ್ಸಾಂಪಲ್ ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರೆ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲೇ ನಾವು ವಜ್ರೋಳಿ ಅಥವಾ ಸಹಜೋಳಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
1: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ
0: ಮಾಡ್ಕೊಂಡು
1: ಆಮೇಲೆ ಯೋಗಾಸನ ಧ್ಯಾನ ಧಾರಣ ಮುದ್ರಾ ಇವೆಲ್ಲ ಮಾಡ್ಬೇಕು ಅಂತ.
0: ಅದಕ್ಕೆ ಈ ಪ್ಲಾನ್ ಅನ್ನೋದು ಏನಿದೆ ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ, ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವ್ರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರು ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರಾ ಹಾಕೊಂಡ್ಬಿಟ್ಟು ಇನ್ನೊಂದು ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದ್ರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರ ಮೇಲೆ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ ಇಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್ ಯು ಕೀಪ್ ಡೂಯಿಂಗ್. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸನಲ್ ಚಾಯ್ಸ್. ಮಾಡಬೇಕನ್ನೋ ಅಂತ ಪ್ರಬಲವಾದ ಇಚ್ಛೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅಗೇನ್, ಈಗ ನಾವು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ನಿಂದ ನೋಡಿದ್ರೆ ದಟ್ ಇಸ್ ನಾಟ್ ದಿ ವೇ. ಯಾಕಂದ್ರೆ ಪ್ರತಿಯೊಂದು ಸ್ಥಿತಿನಲ್ಲಿ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಸ್ಚರ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬ್ರೀದಿಂಗ್. ಇನ್ಹೇಲಿಂಗು, ಎಕ್ಸೇಲಿಂಗು ಮತ್ತೆ ಹೋಲ್ಡಿಂಗ್ ದ ಬ್ರೆತ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟ್ರೈನ್ ಬರಬೇಕು ಅಂತಂದ್ರೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಮಾಡೋದು ಅಂತಂದ್ರೆ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಬಟ್ ಇದನ್ನ ಒಂದು ಎಕ್ಸಸೈಸ್ ರೂಪದಲ್ಲಿ ನಾವು ಏನಾದರೂ ನೋಡಿ ನಾವು ಮಾಡಲಿಕ್ಕೆ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್, ಬಟ್ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಹಾಗೆ ನಿಮಗೆ ಸ್ವೆಟಿಂಗ್ ಆಗಬೇಕು ಅಂತಂದ್ರೆ ಬೆಟರ್ ಯೂಸ್ ಅ ಸ್ಟೇರ್ ಕ್ಲೈಂಬರ್ ಅಥವಾ ಒಂದು ಎಲೆಪ್ಟಿಕಲ್ ಕ್ರಾಸ್ ಟ್ರೈನರ್ ಅಥವಾ ಯೂಸ್ ಅ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇನೆ ಮಾಡಬಹುದು ತಾನೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಯು ಡೋಂಟ್ ಮಿಕ್ಸ್ಅಪ್. ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ ಫ್ಯಾಟ್ ಲಾಸ್ ಎದರಿಂದ ಆಗುತ್ತೆ ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸ್ಅಪ್ ಮಾಡಬೇಡಿ ಅಂತ ಹೇಳೋದು ನಾನು. ಆಕ್ಚುಲಿ ಯೋಗಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ ಸ್ವಪ್ನ ಸುಸುಪ್ತಿ ಅನ್ನೋ

ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರನ್ನು ಸೇರಿದ್ರೆ ಅದೇ ತುರಿಯಾವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ, ಅಂದ್ರೆ ಓ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು,

0: ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೇ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಏಕೆಂದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹುಲಿಯ ಹಾಲಿನ ಮೇವು ಚಿತ್ರದ ಒಂದು ಗೀತೆ. ಹಾಡಿರುವ ಕಲಾವಿದರು ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಗೀತಾ ಚಿತ್ರದ ಹಾಡನ್ನ ಕೇಳಿದಿರಿ. ಓಕೆ, ಕೇಳಿದ್ರೆ ಮುಂದಿನ ಗೀತೆಗೆ ಮುನ್ನ ನಮ್ಮ ಕೇಳಿದರ ಸಂದೇಶ ನೋಡೋಣ. ಭಾರತೀಯ ಸುತ ಅವರ ಮಹೋನ್ನತ ಕಾದಂಬರಿ ಆಧಾರಿತ ಚಿತ್ರ ಕಾಲ್ಪನಿಕ ಕಥೆಯಾದರೂ ನೈಜತೆಗೆ ಹೆಸರುವಾಸಿಯಾಗಿತ್ತು ಅನ್ನೋ ಸಂದೇಶ ಕಳಿಸಿದರೆ ಅರಿದು ಮುರಾರಿ ಕುಲಕರ್ಣಿ ರಾಯಚೂರಿಂದ. ಹೊಂದಿಸಿರೋ ಚಿತ್ರದ ಗೀತೆ ಎಷ್ಟು ಸಲ ಕೇಳಿದ್ರು ಪ್ರತಿ ಸಲನೂ ಮನಸ್ಸಿಗೆ ತೃಪ್ತಿ ಕೊಡೋ ಅಷ್ಟು ಸುಂದರವಾದ ಗೀತೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ವಾರಣಿ ವಿಜಯನಗರ ಬೆಂಗಳೂರಿಂದ. ಎಸ್ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಮುಂದಿನ ಗೀತೆ ಹಾಲು ಜೇನು ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾವಿನ ಹೆಡೆ ಚಿತ್ರದ ಹಾಡನ್ನು ಕೇಳಿದಿರಿ. ಮುಂದಿನ ಗೀತೆಗೆ ಮುನ್ನ ನಮ್ಮ ಕೇಳಿದರ ಸಂದೇಶ ನೋಡೋಣ. ಕೊನೆಯ ಗೀತೆ, ಅದಕ್ಕಿಂತ ಮುಂಚೆ ಒಂದು ಸಂದೇಶ. ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಹಳೆಯ ಹಾಡುಗಳು ಹೇಳುವುದೇ ಒಂದು ಆಹ್ಲಾದಕರ ಅನುಭವ. ಆಹ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ ಸಂಗೀತ ಗಾಯನ ಕೇಳುತ್ತಿದ್ದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ, ಹಾಗೆಯೇ ನಿದ್ರೆಗೆ ಜಾರುತ್ತಿದ್ದೇವೆ. ಶುಭರಾತ್ರಿಗಳು, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ನಟನೆಯ ಜೊತೆ ಇಷ್ಟೊಂದು ಶ್ರುತಿ ಸಂಗೀತ ಗಾಯನ ಪ್ರತಿಭೆ ಬಹುಶಃ ರಾಜ್ ಅವರಿಗೆ ಮಾತ್ರ ಇದ್ದದ್ದು ಅಂತೇಳಿ ಶಂಕರ ಬರಣರಾಗದ ಈ ಹಾಡು ಸುಮಧುರ ಅಂತ ಹೇಳ್ತಿದ್ದಾರೆ. ಮುರಾರಿ ಕುಲಕರ್ಣಿ ರಾಯಚೂರಿಂದ. ಊಟ ಆಯ್ತಾ ಸರ್? ಈಗ ಪ್ರಸಾರ ಆಗುತ್ತಿರುವ ಚಿತ್ರ ಗೀತೆಗಳು ಬಹಳ ಸುಮಧುರವಾಗಿವೆ. ಪ್ರಸಾರ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಗೀತಾ ಚಿತ್ರದ ಗೀತೆಗಳು ಸಹ ಬಹಳ ಇಂಪಾಗಿವೆ. ಶಂಕರ್ನಾಗ್ ಅವರ ಮನೋಜ್ಞ ನಟನೆಗೆ ನನಗೆ ತುಂಬಾ ಇಷ್ಟ, ನಟನೆ ತುಂಬಾ ಇಷ್ಟ. ಫಣೀಂದ್ರ ನವನಗರ ಶಿವಮೊಗ್ಗದಿಂದ. ಎಸ್, ಓಕೆ. ಕೆಳಗಡೆ ಕಾರ್ಯಕ್ರಮದ ಒಂದು ಕಡೆಯ ಗೀತೆ, ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ, ಧ್ವನಿ ಸುಲೋಚನಾ ಅವರದ್ದು.

625 ಕಿಲೋ ಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ನಾಡಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:45. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.